ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ 5:58:26. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಇರಣ ಕರ್ಲಿ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು. ಇಂದು ಶನಿವಾರ 2026 ಜೂನ್ ತಿಂಗಳ 6ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 16ನೇ ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಚನ್ನಪ್ಪ ಅಂಗಡಿ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಆಶ್ಯಾಳ್ ಅವರಿಂದ. 6:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾಬಿ ಒಲಿಮಾ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:15 ಭಾವಗೀತೆಗಳು. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:30 ವಿಶ್ವ ಪರಿಸರ ದಿನಾಚರಣೆ 2026 ಅಂಗವಾಗಿ ಜಲ ಸಂರಕ್ಷಣೆಯ ಮಹತ್ವ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿಯ ರಾಯಚೂರು ಜಿಲ್ಲಾ ಪರಿಸರ ಅಧಿಕಾರಿಗಳಾದ ಗಣಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 9:05 ವಚನಗಾಯನ. 9:30 ಚಿತ್ರಗೀತೆಗಳು. 10:32 11:59 ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇನ್ನು ನಿಲಯದ ಮಧ್ಯಾಹ್ನ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಲೇಖಕಿ ಕವಯಿತ್ರಿ ಪ್ರೇಮಾ TMR. ನಿರ್ವಹಣೆ TS. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಿಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು ನಿಲಯದ ಮಧ್ಯಾಹ್ನ 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ ಉಚಿತ ವಿದ್ಯುತ್ ಯೋಜನೆ ಕುರಿತು ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ PM ಜಗದೀಶ್ ಹಾಗೂ ಪಂಕಜ್ ಡಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಇನ್ನು ನಿಲಯದ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಇನ್ನು 5 ಗಂಟೆ 30 ನಿಮಿಷಕ್ಕೆ ಯುವ ಸ್ನೇಹಿತರಿಗಾಗಿ ಯುವವಾಣಿ.

ಭಾಗದಲ್ಲಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ ಪ್ರಸ್ತುತಿ ವೆಂಕಟೇಶ್ ಶುಗರ್ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ ರಾಯಚೂರಿನ ಶ್ರೀಕೃಷ್ಣ ಸಂಗೀತ ವಿದ್ಯಾಲಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ರಮಾ ಕುಲಕರ್ಣಿ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ 6:51 ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳ ನಂತರ ಪೇಟೆ ಧಾರಣೆ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊರಡಗೇರ ಗ್ರಾಮದ ಚನ್ನಬಸವಣ್ಣಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು 8:00 NDA ಸರ್ಕಾರದ 12 ವರ್ಷದ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಪ್ರಸಾರವಾಗಲಿದೆ 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಶಣಪ ಬನ್ನಿಗಳು ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು 9:15 ಭಾವಗೀತೆಗಳು 9:30 ಯುವವಾಣಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ KV ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಣ ಕೇಳುವಿರಿ ಇನ್ನು 10:30 ಕನ್ನಡ ಚಿತ್ರಗೀತೆಗಳು

ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:26 ಆಗುತ್ತಿದೆ. ಸರಿಯಾಗಿ 6:05 ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ಚಿಂತನ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
2: ರುಚಿ ಅಭಿರುಚಿಗಳು ಮನುಷ್ಯನ ಎರಡು ಮನೋವೃತ್ತಿಗಳು. ರುಚಿ ನಾಲಿಗೆಗೆ ಸಂಬಂಧಿಸಿದ್ದರೆ ಅಭಿರುಚಿ ಮನಸ್ಸಿಗೆ ಸಂಬಂಧಿಸಿದ್ದು. ಬಗೆ ಬಗೆಯ ರುಚಿಕರವಾದ ಆಹಾರಗಳನ್ನು ನಾಲಿಗೆಯನ್ನು ತಳಿಸಲು ನಾವೆಲ್ಲ ಬಯಸುತ್ತೇವೆ. ಇದು ಸಹಜ ಹಾಗೂ ಅನಿವಾರ್ಯ. ಇಲ್ಲಿ ಸ್ವಾದ ದೈಹಿಕ ಆರೋಗ್ಯ ಪ್ರಧಾನ. ಹಾಗೆಯೇ ಬುದ್ಧಿಗೆ ಮನಸ್ಸಿಗೆ ಆಹಾರ ಒದಗಿಸುವುದು ಅಭಿರುಚಿ. ಅಭಿರುಚಿ ಮನುಷ್ಯನ ವ್ಯಕ್ತಿತ್ವದ ದ್ಯೋತಕ. ಇದು ನಮ್ಮ ಬೆಳವಣಿಗೆಗೆ ಸಮಾಜದ ಒಳಿತಿಗೆ ಪೂರಕವಾಗಿದ್ದರೆ ಅದು ಸದಭಿರುಚಿ ಎನಿಸಿಕೊಳ್ಳುತ್ತದೆ. ಸದಭಿರುಚಿ ಹವ್ಯಾಸವಾಗಿ ಬೆಳೆದರೆ ಅದು ಬೀರುವ ಪರಿಣಾಮ ಸಕಾರಾತ್ಮಕವಾಗಿರುತ್ತದೆ. ಓದುವುದು, ಬರೆಯುವುದು, ಸಂಗೀತ ಕೇಳುವುದು, ಹಾಡುವುದು, ಪರಿಸರ ಕಾಳಜಿ, ಸಮಾಜ ಸೇವೆ ಇತ್ಯಾದಿಗಳೆಲ್ಲ ಸದಭಿರುಚಿಯ ದ್ಯೋತಕಗಳು. ಈ ಸದಭಿರುಚಿಯ ಪರಿಧಿಯಲ್ಲಿ ಪುಸ್ತಕದ ಓದು ಅಥವಾ ವಾಚನಾಭಿರುಚಿಯು ಪ್ರಮುಖವಾಗಿದೆ. ನಮ್ಮ ಕಲಿಕೆಯ ವಿಧಾನಗಳಲ್ಲಿ ಪುಸ್ತಕಗಳ ಪಾತ್ರ ಪ್ರಮುಖವಾದುದು. ಇವು ಓದುವ ಸಂಸ್ಕೃತಿಗೆ ಪ್ರೇರಕ. ಜ್ಞಾನಾರ್ಜನೆಗೆ ಅಕ್ಷರ ಸಂಸ್ಕೃತಿಯ ಕೊಡುಗೆ ಪುಸ್ತಕಗಳು. ಓದುವ ಹವ್ಯಾಸ ಬದುಕಿಗೆ ಜೀವಂತಿಕೆಯನ್ನು ತಂದುಕೊಡುತ್ತದೆ. ಪುಸ್ತಕಗಳೆಂದರೆ ಕೇವಲ ಅಕ್ಷರ ತುಂಬಿದ ಹಾಳೆಗಳ ಕಟ್ಟಲ್ಲ. ಅವು ಬಹು ಸಂಸ್ಕೃತಿಗಳ ಕೋಶ. ಅವು ಜನಸಮುದಾಯದ ಅನುಭವಗಳ ದಾಖಲೆ. ಅದು ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನವಾಹಕವಾಗಿ ಕೆಲಸ ಮಾಡುತ್ತದೆ. ನಮ್ಮಲ್ಲಿ ಹಿಂದಿನಿಂದಲೂ ಮೌಖಿಕ ಸಂಪ್ರದಾಯ, ಓದುಗ ಸಂಪ್ರದಾಯ ಎರಡು ಪ್ರಮುಖ ದಾರಿಗಳಾಗಿವೆ. ಪುಸ್ತಕಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಪುಸ್ತಕ ಸಂಸ್ಕೃತಿಯನ್ನು ಮಕ್ಕಳಿಗೆ ಪ್ರೀತಿಯಿಂದಲೇ ಬೆಳೆಸಬೇಕಾಗಿದೆ. ಪುಸ್ತಕಗಳು ಅತ್ಯುತ್ತಮ ಸ್ನೇಹಿತರಂತೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಮಕ್ಕಳಲ್ಲಿ ಈ ಸದಭಿರುಚಿಯನ್ನು ಬೆಳೆಸಬೇಕು. ಇದಕ್ಕೆ ಅಗತ್ಯವಾಗಿ ಮಾಡಬೇಕಾದದ್ದು ಎಲ್ಲರಿಗೂ ಗ್ರಂಥ ಭಂಡಾರಗಳನ್ನು, ಗ್ರಂಥಾಲಯಗಳನ್ನು ಪರಿಚಯಿಸುವುದು. ಈಗ ಮನೆ ಮನೆಗೆ ಗ್ರಂಥಾಲಯ, ಸಂಚಾರಿ ಗ್ರಂಥಾಲಯಗಳ ಪರಿಕಲ್ಪನೆ ಜಾರಿಯಲ್ಲಿರುವುದು ಆಶಾದಾಯಕ ಬೆಳವಣಿಗೆ. ಇದರ ಜೊತೆಗೆ ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಅತ್ಯುತ್ತಮ ಪುಸ್ತಕಗಳ ಭಂಡಾರವನ್ನು ಸ್ಥಾಪಿಸಲು ಎಲ್ಲರೂ ಮನಸ್ಸು ಮಾಡಬೇಕು. ಹಣದಿಂದ ಭೌತಿಕ ಸಂಪತ್ತು ಹೆಚ್ಚಾಗುತ್ತದೆ. ಐಷಾರಾಮಿ ವಸ್ತುಗಳನ್ನು ಕೊಂಡಾಗ ನಾವೇ ಶ್ರೀಮಂತರು, ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬ ಅಹಂಭಾವ ಬರುತ್ತದೆ. ಆದರೆ ಒಂದು ಪುಸ್ತಕವನ್ನು ಕೊಂಡು ಓದಿದಾಗ ನಾವು ಇನ್ನೂ ಏರಬೇಕಾದ ಎತ್ತರದ ಅರಿವಾಗಿ, ಮರಕ್ಕಿಂತ ಮರ ದೊಡ್ಡದು, ನಮ್ಮನ್ನು ಮೀರಿಸುವ ವ್ಯಕ್ತಿಗಳಿದ್ದಾರೆ, ನಾವು ಸಾಧಿಸಬೇಕಾದದ್ದು ಬಹಳಷ್ಟಿದೆ ಎಂಬ ಭಾವ ಮೂಡುತ್ತದೆ. ಪುಸ್ತಕಗಳು ಮನೋಲ್ಲಾಸದ ಜೊತೆಗೆ ಮನೋವಿಕಾಸ, ಪ್ರಾಪಂಚಿಕ ಅರಿವು, ಮಹನೀಯರ ಜ್ಞಾನಿಗಳ ವಿಚಾರಗಳು ತಿಳಿದು ನಮ್ಮ ಬದುಕು ಮೌಲ್ಯಯುತವಾಗುತ್ತದೆ. ದೇಶ ಸುತ್ತು ಕೋಶ ಓದು ಎಂಬಂತೆ ನಾವು ಅತ್ಯುತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿ ಓದುವ ಸದಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಬೆಳೆಸಬೇಕು. ಇದು ದೀಪದಿಂದ ದೀಪ ಹಚ್ಚುವ ಕೆಲಸ. ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕ ನೀಡಿದರೆ ಉತ್ತಮ ಮೌಲ್ಯಗಳನ್ನು ಬಿತ್ತಿದಂತೆ. ಪುಸ್ತಕ ಸಂಗ್ರಹಣೆ ಎಂದರೆ ಜ್ಞಾನ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಶೇಖರಿಸಿದಂತೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಅತ್ಯಮೂಲ್ಯ ಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ಮಹತ್ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ. ಅತ್ಯುತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡುವ ಹೊಣೆ ನಮ್ಮದು. ಇದನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಗುರುತರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆಯಾಗಬೇಕು. ಮನಸ್ಸಿಗೆ ಬೇಸರವಾದಾಗ ಒಂದು ಪುಸ್ತಕದ ಓದು ಸಾಂತ್ವನ ನೀಡುತ್ತದೆ, ಆತ್ಮವಿಶ್ವಾಸ ತುಂಬುತ್ತದೆ. ಪುಸ್ತಕಂ ಹಸ್ತಭೂಷಣಂ ಎಂಬ ಮಾತಿದೆ. ಇದು ನಿಜಕ್ಕೂ ಅತ್ಯಮೂಲ್ಯವಾದ ಮಾತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಲ್ಲಿ ಪುಸ್ತಕ ಸಂಸ್ಕೃತಿ, ವಾಚನಾಭಿರುಚಿಯನ್ನು ಬೆಳೆಸಿದರೆ ಅವರ ಮನಸ್ಸನ್ನು ವಿವೇಕದ ಮಾರ್ಗದತ್ತ ನಡೆಸಲು ಸಾಧ್ಯವಾಗುತ್ತದೆ. ಪುಸ್ತಕ ಸಂಸ್ಕೃತಿ ಆಧುನಿಕ ತಂತ್ರಜ್ಞಾನದ ಜಾಗೃತಿ, ಬುದ್ಧಿ ಭಾವಗಳ ಸಮ್ಮಿಲನದಂತೆ. ಕೇವಲ ತಂತ್ರಜ್ಞಾನವನ್ನಷ್ಟೇ ಅವಲಂಬಿಸಿದರೆ ನಮ್ಮ ಆಲೋಚನಾ ಶಕ್ತಿಗೆ ಕಡಿವಾಣ ಹಾಕಿದಂತೆ. ನಾವು ಯಂತ್ರ ಮಾನವರಾಗುವ ಅಪಾಯವನ್ನು ತಡೆಯಲು ಪುಸ್ತಕ ಸಂಸ್ಕೃತಿ, ಜ್ಞಾನ ಸಂಸ್ಕೃತಿ, ಮಾನವೀಯ ಸಂಸ್ಕೃತಿ ಬೆಳೆಯಬೇಕು. ಮಾನವ ಶಕ್ತಿಯ ಮೇಲೆ ವಿಶ್ವಾಸ ಮೂಡಬೇಕು. ಸದಭಿರುಚಿಯ ಸಾರ್ಥಕ ಬದುಕು ನಮ್ಮದಾಗಬೇಕಲ್ಲವೇ?
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ ಜಿ ಎಸ್ ಉಬಾರ್ಡಕ್ ಅವರ ರಚನೆ ವೃಂದಗಾನದಲ್ಲಿ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ರೈತರಿಗೆ ಸಲಹೆ ಅಮರೀಶ್ ಹಾಶಿಯಾಳ್ ಅವರಿಂದ.
1: ಸೂರ್ಯಕಾಂತಿ ಒಂದು ಮುಖ್ಯವಾದ ಎಣ್ಣೆಕಾಳಿನ ಬೆಳೆಯಾಗಿದ್ದು ಇದನ್ನು ಮುಂಗಾರು, ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಎಲ್ಲ ತರಹದ ಮಣ್ಣಿನಲ್ಲಿ ಬೆಳೆಯಬಹುದಾದಂತಹ ಒಂದು ಬೆಳೆಯಾಗಿದೆ. ಸೂರ್ಯಕಾಂತಿ ಬೆಳೆಯನ್ನು ರಾಜ್ಯದಲ್ಲಿ 1.23 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾರೆ. ಅಂದಾಜು 1.51 ಲಕ್ಷ ಟನ್ ಇದು ಉತ್ಪಾದನೆ ಇರ್ತದೆ. ಸರಾಸರಿ ಉತ್ಪಾದನೆ ಪ್ರತಿ ಎಕರೆಗೆ 3.48 ಕ್ವಿಂಟಲ್ ಇದು ಇರ್ತದೆ. ಸೂರ್ಯಕಾಂತಿ ಬೆಳೆಯ ವಿಶೇಷ ಗುಣಗಳ ಕುರಿತು ಹೇಳೋದಾದರೆ, ಹವಾಗುಣದಲ್ಲಾಗುವ ಬದಲಾವಣೆಗಳನ್ನು ಇದು ಹೊಂದಿಕೊಂಡು ಬೆಳೆಯುವಂಥ ಒಂದು ಶಕ್ತಿ ಇದು ಇರುವುದರಿಂದ ವರ್ಷದ ಎಲ್ಲ ಹಂಗಾಮಿನಲ್ಲಿ ಈ ಬೆಳೆಯನ್ನು ಬೆಳ್ಕೋಬಹುದು. ಶುಷ್ಕ ವಾತಾವರಣವನ್ನು ತಡೆದುಕೊಳ್ಳುವ ಶಕ್ತಿ ಇರುವುದರಿಂದ ಸಾಧಾರಣ ಭೂಮಿಯಲ್ಲೂ ಕೂಡ ಯಶಸ್ವಿಯಾಗಿ ಈ ಬೆಳೆಯನ್ನು ಬೆಳೀತಾರೆ. ಬೇಸಾಯದ ಒಂದು ಪದ್ಧತಿಗಳು ಸುಲಭವಾಗಿರ್ತದೆ. ಕೊಯ್ಲು ಮಾಡುವುದು ಹೆಚ್ಚು ಇದು ಶ್ರಮ ಇರುವುದಿಲ್ಲ. ಬೀಜದಿಂದ ಪುಷ್ಟಿದಾಯಕವಾದಂತಹ ಉತ್ತಮ ದರ್ಜೆಯ ಆಹಾರದಲ್ಲಿ ಬಳಸಬಹುದಾದ ಎಣ್ಣೆ ಸೂರ್ಯಕಾಂತಿ ಎಣ್ಣೆಯಾಗಿರ್ತದೆ. ಈ ಎಣ್ಣೆಯನ್ನು ಔಷಧಿಗಳ ತಯಾರಿಕೆಯಲ್ಲೂ ಕೂಡ, ಹಲವು ಕೈಗಾರಿಕೆಯಲ್ಲಿ ಕೂಡ ಇದನ್ನು ಬೆಳೀತಾರೆ. ಕಡಿಮೆ ಅವಧಿಯ ಬೆಳೆ ಸೂರ್ಯಕಾಂತಿಯಾಗಿದ್ದು ಬಹುಬೆಳೆ ಯೋಜನೆಯಲ್ಲಿ ಈ ಬೆಳೆಯನ್ನು ಅಳವಡಿಸ್ಕೋಬಹುದು. ಈ ಸೂರ್ಯಕಾಂತಿಯ ವಿವಿಧ ತಳಿಗಳ ಕುರಿತು ಹೇಳೋದಾದರೆ, ಸಂಕರಣ ತಳಿಗಳಾದಂತಹ KBSH 44, KBSH 41, KBSH 53 ಈ ತಳಿಗಳನ್ನು ಬೆಳ್ಕೋಬಹುದು. %36-37% ಹಾಗೂ 37-38% ಎಣ್ಣೆ ಅಂಶಗಳಿರ್ತದೆ. ಬೂದಿ ರೋಗ ತಡೆದುಕೊಳ್ಳುವ ಶಕ್ತಿ ಈ ತಳಿಗಳಿಗೆ ಇರ್ತದೆ. ಇನ್ನು RSFH 130 ಇದು ಮಳೆಯಾಶ್ರಿತ ಮತ್ತು ನೀರಾವರಿಯಲ್ಲಿ ಬೆಳೆಯುವಂತಹ ಒಂದು ತಳಿಯಾಗಿದ್ದು 95-100 ದಿನಗಳಿಗೆ ಇದು ಕಟಾವಿಗೆ ಬರ್ತದೆ. ನೆಕ್ರೋಸಿಸ್ ನಂಜಾಣು ರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿದ್ದು 42-43% ಎಣ್ಣೆಯ ಅಂಶ ಇದು ಇರ್ತದೆ. ಇನ್ನೊಂದು ತಳಿ RSFH 1887 ಇದು ಕೂಡ 1 ಮತ್ತು 2 ಸೂಕ್ತವಾದಂತಹ ಒಂದು ತಳಿಯಾಗಿದ್ದು 95-100 ದಿನಗಳಿಗೆ ಇದು ಕೂಡ ಕಟಾವಿಗೆ ಬರ್ತದೆ. ಎಲೆ ಚುಕ್ಕೆ ಮತ್ತು ನೆಕ್ರೋಸಿಸ್ ನಂಜಾಣು ರೋಗದ ನಿರೋಧಕ ಶಕ್ತಿಯನ್ನು ಇದು ಹೊಂದಿರ್ತದೆ. ಇನ್ನು ಈ ಸೂರ್ಯಕಾಂತಿಯನ್ನು ಬಿತ್ತುವಂತಹ ಒಂದು ಕಾಲ ಯಾವುದು ಅಂತಂದರೆ, ಈ ಬೆಳೆಯನ್ನು ವಿವಿಧ ವಲಯಗಳಲ್ಲಿ ವರ್ಷದ ಎಲ್ಲ ಹಂಗಾಮಲ್ಲೂ ಕೂಡ ಇದನ್ನು ಬೆಳ್ಕೋಬಹುದು. ಇನ್ನು ಪ್ರತಿ ಎಕರೆಗೆ ಬೀಜ 2 ಕಿಲೋಗ್ರಾಂ ಬೇಕಾಗ್ತದೆ. ಜೈವಿಕ ಗೊಬ್ಬರ ಅಜೋಸ್ಪಿರಿಲಮ್ 200 ಗ್ರಾಂ ಬೇಕಾಗ್ತದೆ. ಇನ್ನು ಸಾವಯವ ಗೊಬ್ಬರಗಳಾದಂತಹ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 3.2 ಟನ್ ಪ್ರತಿ ಎಕರೆಗೆ ಬಳಸುವುದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು. ಇನ್ನು ರಾಸಾಯನಿಕ ಗೊಬ್ಬರ ಪ್ರತಿ ಎಕರೆಗೆ ನೀರಾವರಿಯಾದರೆ ಸಾರಜನಕ 36 ಜೊತೆ ರಂಜಕ 36 ಕಿಲೋಗ್ರಾಂ, ಪೊಟ್ಯಾಶ್ 24 ಕಿಲೋಗ್ರಾಂ ಮತ್ತು ಜಿಪ್ಸಮ್ 40 ಕಿಲೋಗ್ರಾಂ ಪ್ರತಿ ಎಕರೆಗೆ ನೀರಾವರಿ ಪ್ರದೇಶಕ್ಕೆ ಕೊಡಬೇಕಾಗ್ತದೆ. ಇನ್ನು ಖುಷ್ಕಿ ಪ್ರದೇಶಕ್ಕೆ ಸಾರಜನಕ 14 ಕಿಲೋಗ್ರಾಂ, ರಂಜಕ 20 ಕಿಲೋಗ್ರಾಂ ಮತ್ತು ಪೊಟ್ಯಾಶ್ 14 ಕಿಲೋಗ್ರಾಂ ಪ್ರತಿ ಎಕರೆಗೆ ಕೊಡಬೇಕು. ಇನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಬಳಸುವುದರಿಂದ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೋಬಹುದು. ಸೂರ್ಯಕಾಂತಿ ಬೆಳೆಯು 30-40 ದಿನಗಳ ಹಂತದಲ್ಲಿರುವಾಗ %5 ಗೋಮೂತ್ರ 50 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನು ಮಾಡೋದರಿಂದ ಅಧಿಕ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಮುಖ್ಯವಾಗಿ ಬಿತ್ತನೆಯ ಕಾಲ ಆಗಿರ್ಬೋದು, ಜೊತೆಗೆ ನೀರಾವರಿ, ಅಂತರ್ಬೇಸಾಯ, ಜೊತೆಗೆ ರೋಗಗಳ ನಿರ್ವಹಣೆ, ಇವುಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿದ್ದೇ ಆದರೆ ಮುಖ್ಯವಾಗಿ ಬೋರ್ಯಾಕ್ಸ್

0: ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಒಂದೇ ಭೂಮಿಯಲ್ಲಿ ಸೂರ್ಯಕಾಂತಿಯ ನಂತರ ಮತ್ತೆ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಬಾರದು. ಬೆಳೆ ಪರಿವರ್ತನೆಯನ್ನು ರೈತ ಬಾಂಧವರು ಮಾಡುವುದು ಸೂಕ್ತ. ಸವಳು ಭೂಮಿಯಲ್ಲಿ ಸೂರ್ಯಕಾಂತಿಯನ್ನು ಬೋದುಗಳಲ್ಲಿ ಬಿತ್ತನೆ ಮಾಡಿ ಶಿಫಾರಸು ಮಾಡಿದ ಸಾರಜನಕದ ಪ್ರಮಾಣಕ್ಕಿಂತ 20 ಕಿಲೋಗ್ರಾಂನಷ್ಟು ಸಾರಜನಕವನ್ನು ರೈತ ಬಾಂಧವರು ಕೊಡಬೇಕಾಗ್ತದೆ. ಇನ್ನು ಸೂರ್ಯಕಾಂತಿಯಲ್ಲಿ ಇಳುವರಿಯ ಪ್ರಮಾಣವನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಪ್ರತಿ ಎಕರೆಗೆ ಸಂಕರಣ ತಳಿಗಳಾಗಿದ್ದರೆ 6-8 ಕಿಲೋಗ್ರಾಂ ಇಳುವರಿಯನ್ನು ಪಡ್ಕೊಳ್ಬಹುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಎಣ್ಣೆಕಾಳಿನ ಬೆಳೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುವುದರಿಂದ ರೈತ ಬಾಂಧವರು ಸೂರ್ಯಕಾಂತಿ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ವೈಜ್ಞಾನಿಕವಾಗಿ ಬೇಸಾಯ ಕ್ರಮವನ್ನು ಅನುಸರಿಸಿದ್ದೇ ಆದರೆ ಹೆಚ್ಚಿನ ಇಳುವರಿಯ ಜೊತೆಗೆ ಲಾಭವನ್ನು ಕೂಡ ಪಡ್ಕೋಬಹುದು.
1: ಇದುವರೆಗೆ ಅಮರೇಶ್ ಆಶಯಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ.

ಇದು ಆಕಾಶವಾಣಿ ರಾಯಚೂರ್ ಎಫ್ ಎಂ ಕೇಂದ್ರ, ಸಮಯ 6:45 ಜನಪದ ಗೀತೆಗಳ ಕಾರ್ಯಕ್ರಮ. ಇಂದಿನ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನಪುರ ಗ್ರಾಮದ ರಾಜಾಬಿ ವಲಿಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು.

ಇದುವರೆಗೆ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾವಿ ವಲಿಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಜ್ಯ ಎಫ್ಎಂ ಕೇಂದ್ರ. ಸಮಯ 6:55 ಆಗುತ್ತಲೇ ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:02 ಆಗುತ್ತದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65% ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು 1 ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪರಿಸರ, ನೀರು, ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟ ತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
4: ವಿಶ್ವ ಕೀಟ ದಿನವನ್ನು 2017 ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200 ಲಕ್ಷಾಂತರ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿಯ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%ಕ್ಕಿಂತ ಹೆಚ್ಚು ಕೀಟಗಳೇ ಬಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026 ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ನಿಮಿಷಗಳ ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ಭಾವಗೀತೆಗಳು ಮೊದಲಿಗೆ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೊನೆಯಲ್ಲಿ ಕೇಳಿ ದುಡ್ಡಿರಾಜ್ ಅವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30 ಪ್ರಕಟಣೆಗಳು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಆಸ್ಟ್ರೇಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು ಶೇಕಡ 7.7% ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
1: आंकड़े आए हैं, उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
0: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12

0: ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿರುವ ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರೆಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು, ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ ಮೂರನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ 30 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ 2 ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ ಶೇಕಡ 8.8%, ಪ್ರಸ್ತುತ ಒಟ್ಟು ಉತ್ಪಾದನೆ 19.7 ಮಿಲಿಯನ್ ಟನ್ಗಳಷ್ಟಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು, ಸುಮಾರು 5 ಮಿಲಿಯನ್ ಟನ್ ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ.ಎಸ್. ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು, ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು

ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದ್ದು, ಮಾರ್ಚ್ 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26ರ ಆರ್ಥಿಕ ವರ್ಷದಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವ ಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಗಂಟೆಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಓಮಲ್ಲಿಗೆ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಸಂಗೀತ ಸಾಹಿತ್ಯ ವಿ ಮನೋಹರ್ ಅವರದು.

0: ಸದ್ಯಕ್ಕ ಅಯ್ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಚಿಗುರಿತ ಕನಸು ಚಿತ್ರದ ಹೊಂದಿಗೆ ಹಾಡಿದ್ದಾರೆ ಉದಿತ್ ನಾರಾಯಣ್, ಸಂಗೀತ ಸಾಹಿತ್ಯ ವಿ ಮನೋಹರ್ ಅವರದು.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೊನೆಯಲ್ಲಿ ಕೇಳಿ, ನಾಗಮಂಡಲ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಸಂಗೀತ ಕಟ್ಟಿ. ಸಂಗೀತ ಸಂಯೋಜನೆ ಸಿ ಅಶ್ವಥ್, ಸಾಹಿತ್ಯ ಗೋಪಾಲ್ ಯಾಜ್ಞಿಕ್ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್, ನಂತರ 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್.

0: like a gentle breeze, not a hurricane. The wind has carved out a huge conical cavity in space, informs the AsianAge. And with that, it's back to you, Shagun.
1: Thank you, Tanvi. And now, before we end the bulletin, the headlines once again. Prime Minister Narendra Modi asserts Indian economy remains exceptionally strong despite global economic crisis. Reserve Bank of India eases regulatory norms for foreign portfolio investors in government securities to attract investment. India slams Pakistan for abusing its temporary membership of the UN Security Council to peddle false narratives about Jammu and Kashmir. IMD forecasts extremely heavy rainfall in northern districts of Kerala until June 9. And Indian Grandmaster R. Pragyanan's Scripps history becomes first Indian to win Norway chess title. And with that, we end the morning news. Have a nice day.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ವಿಶ್ವ ಪರಿಸರ ದಿನಾಚರಣೆ 2026 ಅಂಗವಾಗಿ ಜಲ ಸಂರಕ್ಷಣೆಯ ಮಹತ್ವ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯ ರಾಯಚೂರು ಜಿಲ್ಲಾ ಪರಿಸರ ಅಧಿಕಾರಿಗಳಾದ ಗಣಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.
3: ಪ್ರಿಯ ಕೇಳುಗರೆ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇಂದು ನಮ್ಮ ಆಕಾಶವಾಣಿ ರಾಯಚೂರು ಕೇಂದ್ರದಲ್ಲಿ ಡಾಕ್ಟರ್ ಗಣಪತಿ ಹೆಗಡೆ, ಜಿಲ್ಲಾ ಪರಿಸರ ಅಧಿಕಾರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ರಾಯಚೂರು, ಇವರು ನಮ್ಮೊಡನೆ ಸ್ಟುಡಿಯೋದಲ್ಲಿ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಒಂದು ವಿಷಯ ನೀರಿನ ಸಂರಕ್ಷಣೆ. ಈ ಒಂದು ವಿಷಯ ಕುರಿತಂತೆ ಕಾರ್ಯಕ್ರಮದಲ್ಲಿ ತಮಗೆ ಅತ್ಯಮೂಲ್ಯವಾದಂತಹ ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಪ್ರಕೃತಿಯ ಅತ್ಯಮೂಲ್ಯವಾದಂತಹ ಕೊಡುಗೆ ಅಂದರೆ ಅದು ನೀರು ಅಂತ ಹೇಳಿ ನಾವು ಕರೀತೇವೆ. ಭೂಮಿಯ ಮೇಲಿನ ಎಲ್ಲ ಜೀವಿಗಳ ಅಸ್ತಿತ್ವಕ್ಕೆ ನೀರು ಅವಶ್ಯಕವಾಗಿದೆ. ನೀರಿಲ್ಲದೆ ಮನುಷ್ಯರು, ಪಶು, ಪ್ರಾಣಿ, ಪಕ್ಷಿ ಹಾಗೆ ಸಸ್ಯಗಳು ಬದುಕಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ನೀರನ್ನು ಜೀವನದ ಆಧಾರ ಅಂತ ಹೇಳಿ ಕರೀತೇವೆ. ಭೂಮಿಯ ಮೇಲ್ಮೈ ಬಹುಭಾಗ ನೀರಿನಿಂದ ಆವರಿಸಲ್ಪಟ್ಟಿದ್ದರೂ ಕೂಡ 97% ನೀರಿನ ಪ್ರಮಾಣ ಕುಡಿಯಲು ಯೋಗ್ಯವಲ್ಲದಂತಹ ನೀರಿನ ಪ್ರಮಾಣವಾಗಿರುತ್ತೆ. ಹಾಗಾಗಿ ಕುಡಿಯಲು ಯೋಗ್ಯವಾದಂತಹ ಶುದ್ಧ ನೀರಿನ ಪ್ರಮಾಣ ತುಂಬಾ ಕಡಿಮೆಯಾಗಿದೆ ಅಂತ ನಾವು ಹೇಳ್ಬೋದು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಆಕಾಶವಾಣಿ ಕೇಂದ್ರ ಹಾಗೆ ಕೇಳುಗರ ಪರವಾಗಿ ನಮಸ್ಕಾರ.
4: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
3: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾನು ಹೇಳಿದೆ, ನೀರು ನಮಗೆ ಎಷ್ಟು ಅಮೂಲ್ಯವಾದಂತಹ ಒಂದು ಸಂಪತ್ತಾಗಿದೆ ಅಂತ ಹೇಳಿ. ನಮ್ಮ ಎಲ್ಲರ ಗಮನಕ್ಕಿದ್ರೂ ಕೂಡ ನಾವು ನೀರನ್ನು ಅತ್ಯಂತ ಒಂದು ಪೋಲು ಮಾಡ್ತೇವೆ, ಅದನ್ನು ಹಿತಮಿತವಾಗಿ ನಾವು ಬಳಸ್ತಾ ಇಲ್ಲ. ಅದರ ಪರಿಣಾಮವಾಗಿಯೇ ಇತ್ತೀಚಿನ ದಿನಗಳಲ್ಲಿ ನೀರಿನ ಕೊರತೆ, ನೀರಿನ ಅಭಾವವನ್ನು ಕೂಡ ನಾವು ಎದುರಿಸ್ತೇವೆ. ಸೊ ಹಾಗಾಗಿ ನಾವೆಲ್ಲರೂ ಹಿತಮಿತವಾಗಿ ನೀರನ್ನು ಬಳಸಿ ಉಳಿಸಿ ಸಂರಕ್ಷಿಸಬೇಕಾದ್ರೆ ನೀರಿನ ಮೂಲಗಳು ಮತ್ತು ದೈನಂದಿನ ಜೀವನದಲ್ಲಿ ನೀರಿನ ಪಾತ್ರ ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
4: ಮೇಡಮ್, ಈಗ ನೀರನ್ನು ಪ್ರತಿಯೊಬ್ಬರಿಗೂ ನೀರು ಬೇಕಾಗತ್ತೆ. ಪ್ರಾಣಿಯಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಜೀವ ಜಂತುಗಳಿಗೆ, ಈವನ್ ನಮ್ಮ ಪರಿಸರದಲ್ಲಿ ಅಟ್ಮಾಸ್ಫಿಯರಲ್ಲಿ ಎಲ್ಲ ಕಡೆಗೆ ನೀರು ಇದೆ. ಆ ಇರುವ ನೀರಿನಿಂದಾಗಿ ಇವತ್ತು ಜೀವಿಗಳು ಇರುವುದು, ಪ್ಲಾಂಟೇಶನ್ ಇರುವುದು. ಅದಕ್ಕೆ ಇದಕ್ಕೆ ನಾವು ಜೀವಜಲ ಅಂತೇಳಿ ಕರಿತೀವಿ. ಇದು ಒಂದು ಯೂನಿವರ್ಸಲ್ ಸಾಲ್ವೆಂಟ್. ಇದರಲ್ಲಿ ಎಲ್ಲ ಥರದ ಮಿನರಲ್ಸ್ಗಳು ಕರಗುತ್ತವೆ. ಹಾಗಾಗಿ ಅದರನ್ನು ಯಾವುದೇ ಒಂದು ಸಸ್ಯ ತನ್ನ ಒಂದು ಬೇರಿನ ಮುಖಾಂತರ ಅಬ್ಸರ್ವ್ ಮಾಡಿಕೊಂಡು ನಂತರ ಅದರನ್ನು ಆಹಾರವಾಗಿ ಪರಿವರ್ತನೆ ಮಾಡುವಂಥದ್ದು ಇದು ನೀರಿನಿಂದ ಸಾಧ್ಯ ಆಗುತ್ತೆ. ಭೂಮಿಯಲ್ಲಿ ಮಿನರಲ್ಸ್ ಇರುತ್ತೆ, ಅದರನ್ನು ಸಸ್ಯ ನೇರವಾಗಿ ತೆಗೆದುಕೊಳ್ಳಿಕ್ಕಾಗಲ್ಲ. ಆಗ ಸಸ್ಯ ಏನು ಮಾಡುತ್ತೆ, ತನ್ನ ಬೇರಿನ ಮುಖಾಂತರ, ನೀರಿನ ಮುಖಾಂತರ ಅದರನ್ನು ತೆಗೆದುಕೊಂಡು ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರಿಸುತ್ತೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು. ಇಲ್ಲಿಂದ ನೀರಿನ ಉಪಯೋಗ ಚಾಲು ಆಗುತ್ತೆ, ಸ್ಟಾರ್ಟ್ ಆಗುತ್ತೆ ಈ ಒಂದು ಇದರ ಪ್ರಕ್ರಿಯೆಯಿಂದ. ತದನಂತರ ಮನುಷ್ಯ ಇರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು, ನೀರು ಎಲ್ಲ ನಾವು ಮನುಷ್ಯನನ್ನು ತೆಗೆದುಕೊಂಡ್ರೆ ಸುಮಾರು 60-70 ಅಥವಾ 80% ಮನುಷ್ಯ ಕೂಡಿರುವುದು ನೀರಿನಿಂದಲೇ. ಅಷ್ಟು ಪರ್ಸೆಂಟೇಜ್ ನೀರಿರುತ್ತೆ. ಬ್ರೈನ್ ತೊಗೊಂಡ್ರೆ 90% ವರೆಗೂ ನೀರಿರುತ್ತೆ. ಆ ನೀರು ಇದ್ದಾಗ ಮಾತ್ರ ನಮ್ಮ ಆ್ಯಕ್ಟಿವಿಟಿಗಳು ಸರಿಯಾಗಿ ಇರಲಿಕ್ಕೆ ಸಾಧ್ಯ. ಆ ನೀರಿಲ್ಲ ಅಂತಂದರೆ ನಮಗೆ ಬೇಕಾದಂತಹ ಎನರ್ಜಿ, ಬೇಕಾದಂಥ ಪಾರ್ಟಿಗೆ ಬೇಕಾದಂಥ ಸಮಯದಲ್ಲಿ ತಲುಪಲು ಸಾಧ್ಯ ಆಗಲ್ಲ. ಇದು ಒಂದು ಒಂಥರ ಬ್ಯಾರಿಯರ್ ಇದ್ದ ಹಾಗೆ.
3: ಅದಕ್ಕೆ ಎಲ್ಲರೂ ಹೇಳ್ತಾರೆ, ಈವನ್ ವೈದ್ಯರು ಹೇಳ್ತಾರೆ, ನೀರನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಉತ್ತಮ ಆರೋಗ್ಯಕ್ಕಾಗಿ ಅಂತ ಹೇಳಿ.
4: ಹೌದು ಮೇಡಮ್, ಹಾಗಾಗಿ ನೀರು ಇದೇ ಒಂಥರ ಮೆಡಿಸಿನ್ ಇದ್ದಂಗೆ. ನೀರು ಒಂದು ನೀರನ್ನೇ ನಾವು ಕೇವಲ ಮೆಡಿಸಿನ್ ಅಂತೇಳಿ ಕರಿಬಹುದು. ಇದರಲ್ಲಿ ನಮಗೆ ಶರೀರಕ್ಕೆ ಬೇಕಾದಂತಹ ನಮ್ಮ ಇಮ್ಯುನಿಟಿನ ಡೆವಲಪ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಮಿನರಲ್ಸ್ಗಳು ಇರ್ತವೆ. ಹಾಗೆ ನಾವು ಕೇವಲ ನೀರನ್ನೇ ಯಥೇಚ್ಛವಾಗಿ ತೆಗೆದುಕೊಂಡ್ರೂ ಸಹ ನಮಗೆ ದೇಹಕ್ಕೆ ಬೇಕಾದಂತಹ ಎಲ್ಲ ಖನಿಜಾಂಶಗಳು ಒಂದು ಪ್ರಮಾಣದಲ್ಲಿ ಸಿಗತ್ತೆ. ಹಾಗೆ ಅರ್ಧ ಆರೋಗ್ಯ ನಿಂತಿರೋದು ನಾವು ಎಷ್ಟು ನೀರನ್ನ ಕುಡಿತೀವಿ, ಯಾವ ತರ ನೀರನ್ನ ಕುಡಿತೀವಿ.
3: ಶುದ್ಧ
4: ನೀರು ಇರಬೇಕು, ಅದರಲ್ಲಿ ಮಿನರಲ್ಸ್ ಇರಬೇಕು. ನಾವು ಆರೋ ನೀರನ್ನ ಕುಡಿದ್ರೆ ಬೇಕಾದಂತ ಮಿನರಲ್ಸ್ ಸಿಗಲ್ಲ. ಈ ಹಿಂದೆಲ್ಲ ಬಾವಿಯಿಂದ ನೇರವಾಗಿ ನೀರನ್ನ ಸೇದಿ ಕುಡಿಯುವಂತ ಒಂದು ಸಂಪ್ರದಾಯ ಇತ್ತು. ಅಂತಹ ಸಂದರ್ಭದಲ್ಲಿ ಬೇಕಾದಂತ ಎಲ್ಲ ಖನಿಜಾಂಶಗಳು, ನಾವು ಮೈಕ್ರೋ ನ್ಯೂಟ್ರಿಯನ್ಸ್ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ, ನಮ್ಮ ಶರೀರಕ್ಕೆ ಆರೋಗ್ಯಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ದೊರೀತಾ ಇದ್ವು ಅದರಲ್ಲೇ, ನೀರಿನಲ್ಲೇ ಅರ್ಧ 50% ಅಷ್ಟು. ಆದರೆ ಈಗ ಹಾಗಾಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಈಗ ನೀವು ನೀರಿನ ಮೂಲ ಅಂತೇಳಿ ಕೇಳಿದಿರಿ. ನೀರಿನ ಮೂಲ ಅಂತ ನಾವು ಬಂದಾಗ ನಮಗೆ ಪ್ರಮುಖವಾಗಿ ನೀರು ಸಿಗುವಂಥದ್ದು ಮಳೆಯಿಂದಲೇ, ಶುದ್ಧ ನೀರು ಸಿಗುವಂಥದ್ದು ಮಳೆಯಿಂದಲೇ. ಮಳೆ ಆಗಬೇಕು, ಮಳೆ ಆದಮೇಲೆ ಗ್ರೌಂಡ್ ಟೇಬಲ್ಲು ರೀಚಾರ್ಜ್ ಆಗಬೇಕು.
3: ಅಂತರ್ಜಲ
4: ಇಲ್ಲ, ಅಂತರ್ಜಲ ರೀಚಾರ್ಜ್ ಆಗೋದಿರ್ಬೋದು, ಇಲ್ಲ ಯಾವುದೋ ಸರ್ಫೇಸ್ ವಾಟರ್ ಅಂತ ಹೇಳ್ತೀವಿ ನಾವು, ಕೆರೆ ಅಥವಾ ಹೊಳೆ, ಇವುಗಳು ತುಂಬಬೇಕು ಅಂತಂದ್ರೂ ಮಳೆ ನೀರು ಬೇಕಾಗತ್ತೆ. ಆ ಮಳೆ ನೀರು ಆಗಬೇಕು ಅಂದರೆ ನಮಗೆ ವೆಜಿಟೇಷನ್ ಸರಿಯಾಗಿರಬೇಕು. ಆ ವೆಜಿಟೇಷನ್ ಸರಿಯಾಗಿರ್ಬೇಕಂದ್ರೆ ನೀರು ಸರಿಯಾಗಿರಬೇಕು. ನೀರು ಸರಿಯಾಗಿದ್ರೆ ವೆಜಿಟೇಷನ್ ಇರುತ್ತೆ, ವೆಜಿಟೇಷನ್ ಚೆನ್ನಾಗಿದ್ರೆ ಮುಂದೆ ನಮಗೆ ಮಳೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದೊಂದು ಸೈಕಲ್ ಅಂತ ಹೇಳ್ತೀವಿ ನಾವು, ವಾಟರ್ ಸೈಕಲ್ ಅಂತ ಹೇಳಿ ಹೇಳ್ತೀವಿ. ನೀರದ ಭೂಮಿಯಲ್ಲಿರುವಂತಹ ನೀರು ಆವಿಯಾಗುವುದು, ಅದು ಮೋಡವಾಗುವುದು, ಆ ಮೋಡವಾಗಿದ್ದಂಥದ್ದು ಬೇರೆ ಬೇರೆ ಕಡೆಗೆ ಗಾಳಿಯ ಮುಖಾಂತರ ಪ್ರಸರಣ ಆಗೋದು, ಅಲ್ಲಿ ಅದು ತೇವಾಂಶದಿಂದ ಕೂಡಿರುತ್ತೆ, ಆಮೇಲೆ ತಂಪಾಗಿ ಮಳೆಯಾಗುವಂಥದ್ದು. ಈ ಪ್ರಕ್ರಿಯೆಗೆ ವೆಜಿಟೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ವೆಜಿಟೇಷನ್ ಇದ್ದಂಥ ಜಾಗದಲ್ಲಿ ನೋಡಿದರೆ ನಮಗೆ ನೀರಿನ ಪ್ರಮಾಣ ಯಥೇಚ್ಛವಾಗಿ ಕಾಣುತ್ತೆ. ಅದೇ ನಾವು ವೆಜಿಟೇಷನ್ ಇಲ್ಲದಂಥ ಸ್ವಲ್ಪ ಡ್ರೈ ಏರಿಯಾಗಳಿಗೆ ಹೋದರೆ ನೀರಿನ ಪ್ರಮಾಣ ಅಷ್ಟಾಗಿ ಸಿಗಲ್ಲ, ಮತ್ತೆ ಅಂತರ್ಜಲ ಪ್ರಮಾಣ ತುಂಬ ಕೆಳಗಡೆಗೆ ಹೋಗಿರುತ್ತೆ, ಮೇಲಿರಲ್ಲ. ವಾಟರ್ ಟೇಬಲ್ ನಾವೇನು ಹೇಳ್ತೀವಲ್ಲ, ಅದು ತುಂಬ ಕೆಳಗಡೆಗೆ ಹೋಗಿರುತ್ತೆ ಡ್ರಾಟ್ ಏರಿಯಾಗಳಲ್ಲಿ. ಹಾಗಾಗಿ ನೀರಿನ ಮೂಲ ಅಂತ ಬಂದಾಗ ನಾವು ಮಳೆಯನ್ನು ಅವಲಂಬಿಸಿದ್ದೀವಿ. ಈ ಮಳೆ ನೀರೇ ಎಲ್ಲ ಕಡೆಗೆ ತುಂಬಿಕೊಳ್ಳುತ್ತೆ. ಈಗ ನೀವು ಹೇಳಿದ್ರೆ, ಆಗಲೇ ಹೇಳಿದ್ರಿ, 3% ಅಷ್ಟು ಶುದ್ಧ ನೀರು ನಮಗೆ ಸಿಗತ್ತೆ ಅಂತೇಳಿ. ಆ 3%ಅಲ್ಲಿ ಏನಾಗಿದೆ ಅಂತಂದರೆ ಅದು ನಾವು 2.5-3% ಅಂತೇಳಿ ಹೇಳ್ತೀವಿ. ಅದರಲ್ಲಿ 2% ಅಷ್ಟು ನೀರು ನಾವು ಗ್ಲೇಷಿಯರ್ಸ್ ಅಂತ ಐಸ್ ರೂಪದಲ್ಲಿ, ಮಂಜುಗಡ್ಡೆ ರೂಪದಲ್ಲಿ, ಉತ್ತರ ಧ್ರುವ ದಕ್ಷಿಣ ಧ್ರುವ ಮತ್ತು ಬೇರೆ ಬೇರೆ ತಂಪಾದ ಪ್ರದೇಶಗಳಲ್ಲಿ ಮಂಜುಗಡ್ಡೆ ರೂಪದಲ್ಲಿ ಶೇಖರಣೆ ಆಗಿರುತ್ತೆ. ಅದು ನಮಗೆ ನೇರವಾಗಿ ಬಳಕೆಗೆ ಸಿಗಲ್ಲ, ಅದು ಶುದ್ಧ ನೀರು ಆಗಿದ್ರೂ ಸಹಿತ ನೇರವಾಗಿ ಮನುಷ್ಯನ ಅಥವಾ ಯಾವುದೇ ಪ್ರಾಣಿಯ ಬಳಕೆಗೆ ನೇರವಾಗಿ ಸಿಗಲ್ಲ. ಇನ್ನು ಉಳ್ಕೊಂಡಿರೋದು 0.5%. ಆ 0.5% ಅಲ್ಲಿ ಈಗತ್ತೆ ಒಂದಿಷ್ಟು ನೀರು ಅಂತರ್ಜಲದಲ್ಲಿ ಇರುತ್ತೆ. ಆ ಅಂತರ್ಜಲದಲ್ಲಿ ಮೇಲ್ಗಡೆ ಇರುವಂತ ನೀರು ನಮಗೆ ಉಪಯೋಗಕ್ಕೆ ಸಿಗತ್ತೆ, ಅದು ತುಂಬಾ ಕೆಳಗಡೆ ಇರುವಂತ ನೀರು ಉಪಯೋಗಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಕೆರೆಗಳಲ್ಲಿ ಮತ್ತೆ ಹೊಳೆಗಳಲ್ಲಿ,
3: ಇವು
4: ನದಿಗಳಲ್ಲಿ ಏನಿರುತ್ತೋ ನೀರು ಅವುಗಳನ್ನು ನಾವು ಸರ್ಫೇಸ್ ವಾಟರ್ ಅಂತ ಏನು ಹೇಳ್ತೀವಲ್ಲ, ಅವುಗಳನ್ನು ನಾವು ಉಪಯೋಗಿಸ್ಬೋದು. ಇದು ಕೇವಲ 0.5%. ನೀವು ಆಗಲೇ ಹೇಳ್ದಂಗೆ 71% ಭೂಮಿ ಮೇಲೆ ನೀರೇ ಇದೆ, ಭೂಮಿ ಇರೋದು ಕೇವಲ 29%. ಆ 71% ನೀರಲ್ಲಿ 97%ಕ್ಕಿಂತ ಜಾಸ್ತಿ ಪರ್ಸೆಂಟು ಸಮುದ್ರದಲ್ಲಿರುತ್ತೆ, ಸಾಗರದಲ್ಲಿರುತ್ತೆ. ಅದು ಸಾಲ್ಟ್ ವಾಟರ್, ಉಪ್ಪು ನೀರಾಗಿರೋದ್ರಿಂದ ಅದು ಬಳಕೆಗೆ ಸಿಗಲ್ಲ. ಹಾಗಾಗಿ ಉಳಿದಿರೋ 2.5-3%ಅಲ್ಲಿ 0.5% ಮಾತ್ರ ನೋಡಲಿಕ್ಕೆ ನಮ್ಗೆ ಅನಿಸುತ್ತೆ 71% ಅಂತ, ಬಳಕೆಗೆ ಸಿಗುವಂಥದ್ದು ಕೇವಲ 0.5% ಮಾತ್ರ, ಅಂದರೆ less than 1%. ಈ less than 1% ನಾವು ಏನು ಹೇಳ್ತೀವಲ್ಲ, ಇದರನ್ನು ನಾವು ಅತ್ಯಂತ ಜಾಗರೂಕತೆಯಿಂದ ಉಪಯೋಗಿಸ್ಕೋಬೇಕು. ನಾವೇನಾದರೂ ಈ 0.5% ನೀರು ಏನು ನಮಗೆ ಅವೈಲೇಬಲ್ ಇದೆಯೋ ದಿನನಿತ್ಯದ ಬಳಕೆಗೆ, ಇದರನ್ನು ಮಾಲಿನ್ಯ ಮಾಡಿಕೊಂಡ್ರೆ ಅಥವಾ ಇದರನ್ನು ಹೇಗೆ ಬೇಕೋ ಹಾಗೆ ಬಳಸಿ ಖರ್ಚನ್ನು ಪೋಲು ಮಾಡಿಕೊಂಡ್ರೆ, ಖರ್ಚು ಮಾಡಿದ್ವಿ ಅಂತಂದರೆ, ಮುಂದಿನ ದಿನಗಳಲ್ಲಿ ನಾವು ಕುಡಿಯುವ ನೀರಿಗೆ ಬಹಳ ಕಷ್ಟಪಡಬೇಕಾಗತ್ತೆ.
3: ಈಗಲೇ
4: ಅನುಭವಿಸ್ತಾ ಇದ್ದೀವಿ, ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆತಂಕ ಶುರುವಾಗುವ
3: ಸಾಧ್ಯತೆ
4: ಇರುತ್ತೆ. ಹಾಗಾಗಿ ನೀರಿನ ಮಿತಬಳಕೆಯನ್ನು ಮಾಡಬೇಕು. ನೀರು ಮಾಲಿನ್ಯ ಆಗದಿರೋ ರೀತಿಯಲ್ಲಿ, ಏನು ನಾನು ಈ ಸೋರ್ಸ್ ಹೇಳದ್ನಲ್ಲ, ಈ ಕೆರೆ ಕುಂಟೆ ಹೊಳೆ ಏನು ಸರ್ಫೇಸ್ ವಾಟರ್, ನಾವು ಸ್ವೀಟ್ ವಾಟರ್ ಅಂತೇಳಿ ಹೇಳ್ತೀವಲ್ಲ, ಈ ಸ್ವೀಟ್ ವಾಟರ್ನ ನಾವು ಹೀಗೆ ಸ್ವೀಟ್ ಆಗಿ ಮೇಂಟೈನ್ ಮಾಡಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಗೆ ಅಥವಾ ನಮ್ಮ ಜನರೇಷನ್ಗೆ ನಾವು ನೀರನ್ನು ಕುಡ್ಕೊಂಡು ಆರೋಗ್ಯಕರ ಜೀವನವನ್ನು ಸಾಗಿಸ್ಬೋದು ಅಂತ ನನ್ನ ಅಭಿಪ್ರಾಯ.
3: ಸರ್ ಹೇಳಿದ್ರಿ, ಯಾಕಂದ್ರೆ ಇದು ಒಂದು ನೀರು ಕೂಡ ನಿಸರ್ಗದ ಕೊಡುಗೆಯಾಗಿದೆ. ಇನ್ಸ್ಟೆಡ್ ಆಫ್ ವಾಟರ್ ಅಂತ ಹೇಳಿ ಮನುಷ್ಯರು ಯಾವುದನ್ನು ನಾವು ಪ್ರಾಡಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ನಿಸರ್ಗದಿಂದ ಬರೋದನ್ನು ನಾವು ನಿಸರ್ಗದಿಂದನೇ ಪಡಿಬೇಕು ಹೊರತು ಅದನ್ನು ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈಗ ಮತ್ತೆ ಹೇಳೋದಂದರೆ ನೀರಿನ ಕೊರತೆಯನ್ನು ತುಂಬ ಅನುಭವಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಿ?
4: ಇದಕ್ಕೆ ಮೇಡಮ್ ಹಲವಾರು ಕಾರಣಗಳಿದೆ. ಒಂದು, ನಮ್ಮ ಜೀವನ ಶೈಲಿ. ನಾವು ಹೇಗೆ ಅಂತಂದರೆ ತುಂಬ ಡೆವಲಪ್ಡ್ ನೇಷನ್ ಅಥವಾ ನಾವು ಕಾಂಕ್ರೀಟೀಕರಣ ಅಂತ ಹೇಳ್ತೀವಿ, ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀವಿ, ಅರ್ಬನೈಸೇಷನ್ ಅಂತ ಹೇಳ್ತೀವಿ, ಹಾಗೆ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿಯಲ್ಲೂ ಸಹ ನಾವು ತುಂಬ ಕೆಮಿಕಲ್ಸನ್ನು ಬಳಸ್ತಾ ಇದ್ದೀವಿ. ಈಗ ಮೊದಲು ಹೇಗೆ ನಾವು ನ್ಯಾಚುರಲ್ ಆಗಿ ಸಿಗುವಂಥ ಗೊಬ್ಬರಗಳನ್ನು ಬಳಸ್ತಿದ್ವು, ನೈಸರ್ಗಿಕ ಗೊಬ್ಬರನ, ಈಗ ಅದರ ಹೊರತಾಗಿ ನಾವು ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಪೆಸ್ಟಿಸೈಡ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ಹೇಗಾಗಿದೆ ಅಂತಂದರೆ ನಮಗೆ ನೀರಿನ ಒಂದು ಇದಕ್ಕೆ ತೊಂದರೆ ಆಗ್ತಾ ಇದೆ ಮೂಲಗಳಿಗೆ. ಇದು ಮೊದಲನೇ ಆಗ್ತಿರುವಂಥದ್ದು. ಇದರಿಂದಾಗಿ ನಾವು ವಾಟರ್ ಸ್ಕೇರ್ಸಿಟಿನ ಎದುರಿಸ್ತಾ ಇದ್ದೀವಿ. ಒಂದು, ಇರೋ ನೀರಿನ ಪ್ರಮಾಣ ಕಡಿಮೆ ಇದೆ. ಇನ್ನೊಂದು, ವೆಜಿಟೇಷನ್ನು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ, ಎಲ್ಲ ಕಡೆಗೂ ಕಡಿಮೆ ಆಗ್ತಾ ಇದೆ. ಪ್ಲಾಂಟೇಷನ್ ಇದ್ರೆ ಮಾತ್ರ ನಮಗೆ ಮಳೆ ಸರಿಯಾಗಿ ಆಗುತ್ತೆ, ಮಳೆ ಆದಾಗ ಮಾತ್ರ ನಮಗೆ ಶುದ್ಧ ನೀರು ಸಿಗುತ್ತೆ. ಈಗ ಏನಾಗಿದೆ, ವೆಜಿಟೇಷನ್ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅದರಿಂದಾಗಿ ಮತ್ತೆ ಇಂಡಸ್ಟ್ರಿಯಲೈಸೇಷನ್ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ, ಗ್ಲೋಬಲ್ ಟೆಂಪರೇಚರ್ಗಳು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ವೆದರ್ ಕಂಡೀಷನ್ ವೇರಿ ಆಗ್ತಾ ಇದೆ, ಅಟ್ಮಾಸ್ಫಿಯರ್ಲ್ಲಿ ಏನು ಕಂಪೋಸಿಷನ್ ಇರಬೇಕಿತ್ತಲ್ಲ ವಾಯು, ಅವುಗಳ ಒಂದು ಮಾದರಿಯಲ್ಲಿ ಚೇಂಜಸ್ ಆಗ್ತಾ ಇದ್ದಾವೆ. ಹಾಗಾಗಿ ಒಂದು, ಗಾಳಿಯಲ್ಲಿ ಆಗುವಂತಹ ಬದಲಾವಣೆ, ಇನ್ನೊಂದು ನೀರಿನಲ್ಲಿ ಆಗುವಂತಹ ಬದಲಾವಣೆ, ಮೇಲಿಂದ ಮಾನವ ನಿರ್ಮಿತ ಅಂತ ಹೇಳ್ತೀವಿ ನಾವು ಇಂಡಸ್ಟ್ರಿಯಲೈಸೇಷನ್ ನಾವೇ ಮಾಡಿಕೊಂಡಿರುವಂತದ್ದು, ಇದರಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಇಂಡಸ್ಟ್ರಿಯಲ್ ಬಳಸ್ತಾ ಇರುವಂತದ್ದು, ಹೆಚ್ಚಿನ ಉತ್ಪಾದನೆಗೆ ಅವು ಮಲಿನ ಆಗುತ್ತೆ. ಅದರನ್ನ ಸರಿಯಾಗಿ ಶುದ್ಧೀಕರಣ ಮಾಡಿ ರೀಸೈಕಲ್ ಮಾಡಬೇಕು. ಅದು ಆಗದೆ ಇರುವಂತಹ ಸಂದರ್ಭದಲ್ಲಿ ನಾವು ಕೇವಲ ಬಳಕೆಯನ್ನ ಮಾಡ್ತೀವಿ, ಶುದ್ಧೀಕರಣ ಮಾಡಲ್ಲ ಅಂತ ಅಂದಾಗ ಈ ತರ ಒಂದು ವಾಟರ್ ಸ್ಕೇರ್ಸಿಟಿ ಸ್ಟಾಲ್ ಆಗುತ್ತೆ. ಇದಕ್ಕೆ ಮೇನ್ ಕಾರಣ ಒಂದು, ನೀರಿನ ಸರಿಯಾದ ವಿಂಗಡಣೆ ಆಗದೇ ಇರುವಂತದ್ದು. ಈಗ ಮಳೆ ಆಗಬೇಕು, ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆಗೆ ತುಂಬಾ ಮಳೆ ಆಗ್ಬಿಡುತ್ತೆ, ಇನ್ನೊಂದ್ ಕಡೆಗೆ ಮಳೆ ಆಗಲ್ಲ. ಆಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲಾ ಕಡೆಗೆ ಸರಿಯಾಗಿ ಮಳೆ ಆದ್ರೆ ಮಾತ್ರ ನೀರು ಎಲ್ಲಾ ಕಡೆಗೆ ಅವೈಲೇಬಲ್ ಇರುತ್ತೆ. ಒಂದ್ ಕಡೆಗೆ ಡ್ರಾಟ್, ಇನ್ನೊಂದ್ ಕಡೆಗೆ ಫ್ಲಡ್, ತುಂಬಾ ಫ್ಲಡ್ ಆಗಿ ಇರುವಂತ ಎಲ್ಲಾ ಇದು ಕೊಚ್ಕೊಂಡು ಹೋಗ್ಬಿಡುತ್ತೆ ಮಣ್ಣಿನ ಫಲವತ್ತತೆ. ಇನ್ನು ಕೆಲವು ಕಡೆಗೆ ಮಳೆನೇ ಬರದೆ ಫಲವತ್ತತೆ ಇದ್ರೂ ಸಹಿತ ಬೆಳೆ ಬೆಳಿಲಿಕ್ಕಾಗಲ್ಲ, ನೀರು ಮಳೆ ಬಂದ್ರೆ ತಾನೇ ಇನ್ಫಿಲ್ಟ್ರೇಷನ್ ಆಗಿ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋದು, ಮಳೆನೇ ಬಂದಿಲ್ಲ ಅಂತಾಗ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಲ್ಲ. ಆಗ ತುಂಬಾ ವಿಪರೀತವಾಗಿ ಮಳೆ ಬಂದರೂ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಲ್ಲ, ಅದು ಆಟೋಮೆಟಿಕ್ ಫ್ಲೋ ಆಗಿ ಹರಿದು ಸಮುದ್ರವನ್ನು ಸೇರುತ್ತೆ. ಅದು ಒಂದು ಪ್ರಮಾಣದಲ್ಲಿ ಸರಿಯಾಗಿ ನಿರಂತರವಾಗಿ ಮಳೆ ಬಂದಾಗ ಮಾತ್ರ ಈ ವಾಟರ್ ಟೇಬಲ್ ರೀಚಾರ್ಜ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವೆಲ್ಲದಕ್ಕೂ ಕಾರಣ ಮಾನವ ನಿರ್ಮಿತ ತಾನೇ ಮಾಡಿಕೊಂಡಿರುವಂತಹ ಅಪರಾಧಗಳಿಗೆ ಇವತ್ತು ಬಲಿಯಾಗ್ತಾ ಇದ್ದಾನೆ. ನೀರಿನ ಒಂದು ಸ್ಕೇರ್ಸಿಟಿಯನ್ನು ನಾವು ಎಲ್ಲ ಕಡೆಗೆ ಎದುರಿಸ್ತಾ ಇದ್ದೀವಿ.
3: ಹೌದು, ಇದಕ್ಕೆಲ್ಲ ಕಾರಣ ಅಂದ್ರೇ ಒಂದು ಮನುಷ್ಯನ ಸ್ವಾರ್ಥ ಗುಣ ಅಂತಲೇ ಹೇಳ್ಬೋದು.
4: ಇದು
3: ಈಗ ಎಲ್ಲವೂ ಅರಣ್ಯೀಕರಣ ಆಗೋದ್ರ ಬದಲಿಗೆ ನಗರೀಕರಣ ಆಗ್ತಾ ಇದೆ. ಗಿಡ ಮರಗಳನ್ನು ಕಡ್ದುಬಿಟ್ಟು ಇರುವಂತಹ ಭೂಮಿಯ ಫಲವತ್ತತೆಯನ್ನು ನಾಶ ಮಾಡಿಬಿಟ್ಟು ಎಲ್ಲ ಕಾಂಕ್ರೀಟ್ ನಗರ ಮಾಡಿರೋದ್ರಿಂದ ನಮಗೆ ಸರಿಯಾದ ಸಮಯಕ್ಕೆ ಗಿಡಗಳ ಅಭಾವದಿಂದ ಮಳೆ ಬರೋದಿಲ್ಲ. ಮಳೆ ಇಲ್ಲ ಅಂದಾಗ ನಮಗೆ ನೀರಿನ ಅಭಾವ ಉಂಟಾಗೋದು ಸಹಜನೇ. ಮತ್ತು ಈ ಒಂದು ನೀರಿನ ಕೊರತೆಗೆ ಕಾರಣಗಳನ್ನು ಹೇಳಿದ್ರಿ, ನಾವು ಹೇಗೆ ಜಲವನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಜಲ ಸಂರಕ್ಷಣೆಗೆ ಇರಬೇಕಾದಂತಹ ಅನುಸರಿಸಬೇಕಾದಂಥ ಕ್ರಮಗಳ ಬಗ್ಗೆ ಹೇಳ್ಕೊಡಿ.
4: ಈಗ ಜಲ ಸಂರಕ್ಷಣೆ ಅಂತ ಬಂದಾಗ ಇದರಲ್ಲಿ ಒಂದು ನೈಸರ್ಗಿಕವಾಗಿ ಆಗುವಂಥದ್ದು, ಇನ್ನೊಂದು ನಾವು ಏನು ಮಾಡ್ಬೋದು ಅಂಥೇಳಿ. ಈಗ ಒಂದು, ಮಳೆ ಸರಿಯಾಗಿ ಬರ್ತಾ ಇರಲ್ಲ, ಆದರೆ ನಾವು ಏನು ಮಾಡ್ಬೋದು, ಬಂದಿರೋ ಮಳೆಯನ್ನು ಮಳೆ ಕೊಯ್ಲು ಅಂತ ಹೇಳ್ತೀವಿ. ಅದನ್ನು ಸರಿಯಾಗಿ ಒಂದು ಬ್ಯಾರಿಯರನ್ನು ಕಟ್ಟಿ, ಡ್ಯಾಮ್ಗಳನ್ನು ಕಟ್ಟಿ, ಅಥವಾ ಇಂಗು ಗುಂಡಿ ಅಂತ ಹೇಳ್ತೀವಿ, ಇಂಗು ಗುಂಡಿಗಳನ್ನು ತೋಡಿ ಆ ಮಳೆ ನೀರು ಪೋಲಾಗದೆ ಅದು ಭೂಮಿಯಲ್ಲೇ ಇಂಗಬೇಕು ಹೆಚ್ಚಿನ ಪ್ರಮಾಣದಲ್ಲಿ, ಅದು ಹರ್ಕೊಂಡು ಹೋಗಬಾರ್ದು. ಅದು ಆ ಥರ ಅದು ತಡೆದು ನಾವು ಅದನ್ನು ಇನ್ಫಿಲ್ಟ್ರೇಷನ್ ಆಗೋ ರೀತಿಯಲ್ಲಿ, ಅಂತರ್ಜಲ ರೀಚಾರ್ಜ್ ಆಗೋ ರೀತಿಯಲ್ಲಿ ನೋಡಿಕೊಂಡ್ರೆ ಖಂಡಿತ ನಾವು ಕಡಿಮೆ ಮಳೆ ಇದ್ದರೂ ಸಹಿತ ಹೆಚ್ಚು ನೀರನ್ನು ಸಂಗ್ರಹಣೆ ಮಾಡಬಹುದು, ಅದರನ್ನು ಅಂತರ್ಜಲಕ್ಕೆ ಕಳುಹಿಸಿ ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ತಾವೀಗಲೇ ಹೇಳಿದಂಗೆ ವೆಜಿಟೇಷನ್, ಎಲ್ಲಿ ಪ್ಲಾಂಟೇಷನ್ ಇರುತ್ತೋ ಅಲ್ಲಿ ನೀರು ಚೆನ್ನಾಗಿರುತ್ತೆ, ಅಲ್ಲಿ ಮಳೆ ಚೆನ್ನಾಗಾಗತ್ತೆ. ಹಾಗಾಗಿ ಹೆಚ್ಚೆಚ್ಚು ಪ್ಲಾಂಟೇಷನ್ ಅನ್ನು ಮಾಡಿದರೆ ಖಂಡಿತ ನಾವು ಒಂದು ಮಳೆ ಬರೋದನ್ನು ಸರಿಯಾಗಿ ನಿಯಂತ್ರಿಸ್ಬೋದು, ಎಲ್ಲ ಕಡೆಗೆ ಎಲ್ಲ ಟೈಮಲ್ಲಿ ನಿರಂತರವಾಗಿ ಮಳೆ ಆಗೋ ಥರ ನೋಡ್ಕೋಬೋದು ಒಂದು ವಿಷಯ. ಇನ್ನೊಂದು ಟೆಂಪರೇಚರ್, ಗ್ಲೋಬಲ್ ಟೆಂಪರೇಚರ್ ಅಂತಂದರೆ ಈಗ ನಾವು ಹೆಚ್ಚೆಚ್ಚು ಪ್ಲಾಂಟೇಷನ್ ಮಾಡಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನಾವು ಕಾರ್ಬನ್ ಸಿಂಕ್ ಅಂತ ಹೇಳಿ ಕರಿತೀವಿ, ಅವು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಅದನ್ನು ಆಹಾರವಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ.

0: ಸಾಧ್ಯ. ನಮ್ಮ ಪರಿಸರ ಚೆನ್ನಾಗಿದ್ದರೆ ಮಾತ್ರ ನೀರು ಅಥವಾ ಮಳೆ ಬೆಳೆ ಇವೆಲ್ಲ ಚೆನ್ನಾಗಾಗುತ್ತೆ. ಇದು ಇಲ್ಲ ಅಂತಂದಾಗ ಬೆಳೆ ಬೆಳಿಲಿಕ್ಕಾಗಲ್ಲ, ನಾವು ದಿನನಿತ್ಯದ ಆಹಾರ ಬೇಯಿಸಲಿಕ್ಕೆ ಏನು ನೀರು ಬೇಕು ಅದ್ರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಮ್ಮ ಜೀವನ ಶೈಲಿಯಿಂದ ನಾವು ಸರಿಯಾಗಿ ರೂಪಿಸಿಕೊಂಡ್ರೆ ಈ ನೀರಿನ ಬಳಕೆಯಲ್ಲಿ ನೀರು ಪೋಲಾಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು ಒಂದು, ನೀರು ಸರಿಯಾಗಿ ಭೂಮಿಗೆ ಇಂಗುವಂತೆ ನೋಡ್ಕೊಳ್ಳೋದು ಒಂದು ವಿಷಯ, ಇನ್ನೊಂದು ಮಳೆ ಬರುವಂತೆ ನೋಡ್ಕೊಳ್ಳೋದು. ಅಂದರೆ ನಮ್ಮ ಕೈಲೇ ಇದೆ ಇದು, ನಾವು ಹೆಚ್ಚೆತ್ತು ವೆಜಿಟೇಷನ್ ಬೆಳೆಸ್ಕೊಂಡ್ರೆ ಮಳೆ ಬರುತ್ತೆ. ಬಂದ ಮಳೆಯನ್ನು ಸರಿಯಾಗಿ ಮಳೆ ಕೊಯ್ಲು ಮಾಡ್ಕೊಳ್ಳೋದು ಎರಡನೇ ವಿಷಯ. ಮೂರನೇ ವಿಷಯ, ಮಳೆ ಕೊಯ್ಲು ಆದಮೇಲೆ ಭೂಮಿ ರೀಚಾರ್ಜ್ ಆದಮೇಲೆ ಅದರನ್ನು ಸದ್ಬಳಕೆ ಮಾಡ್ಕೊಳ್ಳೋದು. ನೀರು ಪೋಲಾಗದೆ ರೀತಿಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನೀರನ್ನು ಸರಿಯಾಗಿ ಬಳಸ್ಕೊಂಡ್ರೆ ಇವೆಲ್ಲ ತೊಂದರೆಗಳಿಂದ ನಾವು ಸುಖಕರವಾದ ಜೀವನವನ್ನು ನಾವು ಮಾಡ್ಬೋದು, ಮುಂದಿನ ಪೀಳಿಗೆಗೂ ಬಿಡ್ಬೋದು. ಮತ್ತು ಮನುಷ್ಯನ ಥರನೇ ತುಂಬ ಪ್ರಾಣಿಗಳಿದ್ದಾವೆ, ಸೂಕ್ಷ್ಮಾಣುಜೀವಿಗಳಿದೆ, ಅವುಗಳು ನೀರನ್ನು ಅವಲಂಬಿಸಿದ್ದಾವೆ, ಅವು ಸ್ವಚ್ಛಂದವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೋದು. ಇದು ನನ್ನ ಒಂದು ಅಭಿಪ್ರಾಯ.
1: ಈ ನೀರು ಅಂದ ತಕ್ಷಣ ನಾವು ಹೆಚ್ಚು ಫೋಕಸ್ ಮಾಡೋದು ಬರೀ ಮನುಷ್ಯರಿಗೆ ಮಾತ್ರನೇ ಅಂತ ಅನ್ಕೊಂತೀವಿ. ಜೀವಿಸುವಂಥ ಪ್ರತಿಯೊಂದು ಜೀವಿನೂ ಕೂಡ ಅವಲಂಬಿಸಿರೋದು ನೀರನ್ನೇ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಅಂಥ ಒಂದು ಅತ್ಯಮೂಲ್ಯವಾದ ನೀರಿನ ಬಗ್ಗೆ ನಾವು ಯೋಚನೆ ಮಾಡಿಬಿಟ್ಟು ಹಿತಮಿತವಾಗಿ ಬಳಸೋದ್ರಲ್ಲಿ ಒಂದು ಅರ್ಥವಿದೆ. ಆಗಲೇ ಹೇಳಿದ್ರಿ, ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ಭವಿಷ್ಯಕ್ಕಾಗಿ ಉಳಿಸಿ ಸಂರಕ್ಷಣೆ ಮಾಡಿಕೊಂಡು ಹೋಗಬೇಕು ಅಂತ. ಈ ಒಂದು ನೀರಿನ ಸಂರಕ್ಷಣೆಯಲ್ಲಿ ವಿಶೇಷವಾಗಿ ಸರ್ಕಾರ ಕೆಲವೊಂದು ಇಲಾಖೆಗಳ ಮುಖಾಂತರ ಕೆಲವೊಂದು ಯೋಜನೆಗಳನ್ನು ಜಾರಿ ಮಾಡುತ್ತೆ. ಆ ಯೋಜನೆಗಳನ್ನು ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ರೈತರಾದರೆ ತಮ್ಮ ಒಂದು ಕೃಷಿ ಜಮೀನುಗಳಲ್ಲಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊತಾರೆ, ಮತ್ತು ನೀರಿನ ಮಳೆ ಕೊಯ್ಲು ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆ ಥರ ಸರ್ಕಾರದಿಂದವೂ ಕೂಡ ಅವ್ರಿಗೆ ಸಬ್ಸಿಡಿ ಅಂತಲೋ ಮತ್ತೊಂದು ಯೋಜನೆಗಳ ಮೂಲಕ ಅವ್ರಿಗೆ ಈ ಎಲ್ಲ ಕ್ರಮಗಳು ಏನಿದ್ದಾವೆ ಅವನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ, ಕೆಲವರು ಅದನ್ನು ಅನುಸರಣೆ ಕೂಡ ಮಾಡ್ತಾರೆ. ಹಾಗಾಗಿ ಜಲ ಸಂರಕ್ಷಣೆಯಲ್ಲಿ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ನಿರ್ವಹಿಸುವಂತಹ ಸಂಘ ಸಂಸ್ಥೆಗಳ ಪಾತ್ರ ಏನು ಅಂತ ಹೇಳ್ತೀರಾ?
0: ಈಗ ಸರ್ಕಾರದಿಂದ ಈಗಾಗಲೇ ಹಲವಾರು ಯೋಜನೆಗಳಿದ್ದಾವೆ ಸರ್ಕಾರದಿಂದ ಈ ಮಳೆ ಕೊಯ್ಲಿಗೋಸ್ಕರ. ರೈತರಿಗೆ ನೀವಾಗಲೇ ಕೇಳಿದ್ರಿ, ಸಬ್ಸಿಡಿ ಕೊಡುವಂಥದ್ದು ಈಗಾಗಲೇ ಸಬ್ಸಿಡಿ ಕೊಡುವಂತಹ ಯೋಜನೆಗಳಿದೆ. ಇನ್ನು ಅರಣ್ಯ ಇಲಾಖೆಯಲ್ಲಿಯೂ ಸಹ ಅರಣ್ಯ ಪ್ರದೇಶಗಳಲ್ಲಿ ಅವರು ಈಗಲೂ ಸಹಿತ ಇಂಗು ಗುಂಡಿಯನ್ನು ತೋಡಿ ನೀರನ್ನು ಇಂಗಿಸ್ಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದರನ್ನು ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಸಂಬಂಧಿಸಿದ ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇಲಾಖೆ ಇರ್ಬೋದು, ಹೀಗೆ ಇವೆಲ್ಲವೂ ಸಹಿತ ಜನರಿಗೆ ತಲುಪುವಂತೆ ಯೋಜನೆಗಳನ್ನು ರೂಪಿಸಿದೆ. ಇದಾದ ನಂತರ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಅಂದರೆ ಸಾರ್ವಜನಿಕರ ಪಾಲು ಬಹಳ ಮುಖ್ಯವಾಗಿದ್ದು, ಸರ್ಕಾರದಿಂದ ಯೋಜನೆಗಳಿದ್ದಾವೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ ಒಂದು. ಇನ್ನೊಂದು, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಯಾವ ಥರ ಬದುಕ್ತೇವೆ ಇದು ಬಹಳ ಮುಖ್ಯ ಆಗುತ್ತೆ. ಈಗ ನೀರಿದೆ ಅಂತೇಳಿ ನಾವು ಪಂಪನ್ನು ಆನ್ ಮಾಡ್ತೀವಿ, ಆ ಪಂಪ್ ತುಂಬಿ ನೀರು ಸುಮ್ಮನೆ ಹರ್ಕೊಂಡು ಹೋಗ್ತಾ ಇರುತ್ತೆ. ನಾವು ದಿನನಿತ್ಯ ಏನು ಒಂದು ಸರಿಯಾದ ಟೈಮು ತುಂಬಲಿಕ್ಕೆ ಎಷ್ಟು ಟೈಮ್ ಬೇಕು ನೋಡಿಕೊಂಡು ಆ ಪಂಪನ್ನು ಆನ್ ಆಫ್ ಮಾಡ್ಬೋದು. ಅದರ ಹೊರತಾಗಿ ಇಲ್ಲ, ನಾವು ತುಂಬಿದ ಮೇಲೆ ಗೊತ್ತಾಗಲ್ಲ ಎಷ್ಟು ತುಂಬಿದೆ ಅಂತೇಳಿ ಅಂತಂದರೆ, ನೀರು ಚೆಲ್ಲೋವರೆಗೂ ನೋಡಿ ಅಲ್ಲಿ ಕೆಳಗಡೆಗೆ ಏನಾದರೂ ಒಂದು ಸಂಗ್ರಹಣೆಗೆ ಬಕೆಟ್ ಇರ್ಬೋದು ಏನಾದರೂ ಒಂದು ಇಟ್ಟು ಆ ನೀರನ್ನು ಪುನಃ ಗಿಡಗಳಿಗೆ ಹಾಕೋದು ಇಲ್ಲ ಮರುಬಳಕೆ ಮಾಡುವಂಥದ್ದು, ಆ ನೀರು ಪೋಲಾಗಿ ಹೋಗೋದನ್ನು ತಪ್ಪಿಸ್ಬೋದು. ಇನ್ನು ದಿನನಿತ್ಯ ಜೀವನದಲ್ಲಿ ಏನು ಮಾಡ್ಬೋದು ಅಂತಂದರೆ, ಈಗ ನಾವು ಕೆಲವೊಮ್ಮೆ ಬಳಸ್ತೀವಿ ಯಾವುದೋ ಒಂದು ನೀರನ್ನು ಬಳಸ್ತೀವಿ, ಬಟ್ಟೆ ತೊಳಿಲಿಕ್ಕಿರ್ಬೋದು ಅಥವಾ ತರಕಾರಿ ತೊಳಿಲಿಕ್ಕಿರ್ಬೋದು, ಬೇಳೆಕಾಳುಗಳನ್ನು ತೊಳಿಲಿಕ್ಕಿರ್ಬೋದು, ಹಲವಾರು ಉದ್ದೇಶಗಳಿಗೆ ನೀರನ್ನು ಬಳಸ್ತೀವಿ. ಈ ನೀರನ್ನು ನಾವು ಪುನರ್ಬಳಕೆ ಮಾಡ್ಬೋದು. ಈಗ ನಾವು ನೀರು ತರಕಾರಿ ತೊಳೆದ ಮೇಲೆ ಅದರನ್ನು ಹಾಗೆ ಸಿಂಕಿಗೆ ಚೆಲ್ಲೋ ಬದಲು ಅದನ್ನು ಗಿಡ ಮರಗಳಿಗೆ ಹಾಕ್ಬೋದು, ಇಲ್ವಾ ಎಲ್ಲೋ ಕ್ಲೀನಿಂಗ್ ಮಾಡಲಿಕ್ಕಿರುತ್ತೆ ಅಂಥ ಕಡೆಗಳಲ್ಲಿ ಬಳಸಬಹುದು. ಆಗ ನಾವು ಏನಾಗುತ್ತೆ, ಎಕ್ಸ್ಟ್ರಾ ಅದಕ್ಕೆ ನೀರು ಹಾಕೋದನ್ನು ತಪ್ಪಿಸ್ಬೋದು. ಈಗ ನಾವು ಗಾರ್ಡನಿಂಗಿಗೆ ಅಂತೇಳಿ ದಿನ ಒಂದು 100 ಲೀಟರ್ ನೀರನ್ನು ಹಾಕ್ತೀವಿ ಅಂತಂದರೆ, ಈ ಥರ ನಾವು ಏನು ರೀಸೈಕಲ್ ಮಾಡುವ ರೀಯೂಸ್ ಮಾಡುವ ಮೂಲಕ ಬಳಸಿದ ನೀರನ್ನು ಪುನಃ ಗಿಡಮರಗಳು ಆ 100 ಲೀಟರ್ ನೀರನ್ನು ನಾವು ದಿನ ಸೇವ್ ಮಾಡ್ಬೋದು. ಇದೇ ಥರ ಎಲ್ಲರೂ ಮಾಡ್ತಾ ಹೋದರೆ ತುಂಬ ನೀರನ್ನು ನಾವು ಒಂದು ದಿನದಲ್ಲಿ ಸೇವ್ ಮಾಡ್ಬೋದು. ಅದೇ ಥರ ಎಲ್ಲೋ ಟ್ಯಾಪ್ ಆನ್ ಇರುತ್ತೆ, ಸುಮ್ಮನೆ ನೀರು ಹೋಗ್ತಾ ಇರುತ್ತೆ, ನಾವು ಅದ್ರ ಕಡೆಗೆ ಲಕ್ಷ್ಯ ಕೊಟ್ಟಿರಲ್ಲ, ಏ 1 ಡ್ರಾಪ್ ಹೋಗ್ತಾ ಇದೆ ಅಂತೇಳಿ. ಆ 1 ಡ್ರಾಪ್ ಅನ್ನೋದು 1 ಸೆಕೆಂಡಿಗೆ 1 ಡ್ರಾಪ್ ಅಥವಾ 10 ಸೆಕೆಂಡಿಗೆ 1 ಡ್ರಾಪ್ ಅಂತ ತಗೊಂಡ್ರೆ ಒಂದು ಇಡೀ ದಿನದಲ್ಲಿ ಅದು ಒಂದು 10 ಲೀಟ್ರ್ 20 ಲೀಟ್ರ್
1: ಆಗ್ಬೋದು.
0: ಇದೇ ಥರ ಎಷ್ಟೋ ಕಡೆಗೆ ಈ ಥರ ಚಟುವಟಿಕೆ ಇರುತ್ತೆ, ಈ ಥರ ಲೀಕೇಜ್ ಆಗ್ತಾ ಇರುತ್ತೆ. ಅದರನ್ನು ನಾವು ಸರಿಯಾಗಿ ನೋಡಿ ಸರಿಯಾದ ಸಮಯದಲ್ಲಿ

0: ಪ್ಲಗ್ ಮಾಡಿಲ್ಲ ಅಂತಂದರೆ ಇಂತಹ ನೀರು ಸುಮ್ಮನೆ ಆ ಒಂದು ಲೀಕೇಜ್ ಬರುತ್ತೆ, ದುರ್ಬಳಕೆ ಅನ್ನೋದಕ್ಕಿಂತ ಅನವಶ್ಯಕವಾಗಿ ಹರ್ಕೊಂಡು ಹೋಗಿರುತ್ತೆ. ಯಾವುದೋ ಗಿಡಕ್ಕೆ ಹೋದ್ರೆ ಅದು ಯೂಸ್ ಆಗುತ್ತೆ, ಅದ್ರ ಬಿಟ್ಟು ಸುಮ್ಮನೆ ಎಲ್ಲೋ ಒಂದ್ ಕಡೆ ಹೋಯ್ತು ಅಂತಂದ್ರೆ ಅದು ಬಳಕೆಗೆ ಬರಲ್ಲ. ಹಾಗಾಗಿ ಈ ತರ ಸಣ್ಣ ಪುಟ್ಟ ಪ್ರತಿಯೊಬ್ಬರು ಮಾಡಬೇಕಾದಂತ ವಿಷಯ ಇದು. ಇದರಲ್ಲಿ ನಾವು ಸರ್ಕಾರದ್ದು ಏನೂ ಇರಲ್ಲ, ಸರ್ಕಾರ ಯೋಜನೆಗಳನ್ನು ರೂಪಿಸಿರುತ್ತೆ, ಅದ್ರ ಜೊತೆಗೆ ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಸಹಿತ ದಿನನಿತ್ಯದಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಬಳಸೋಣ. ಅನವಶ್ಯಕವಾಗಿ ಹೆಚ್ಚು ನೀರನ್ನು ಬಳಸೋದಾಗಲಿ ಸುಮ್ಮನೆ ಚೆಲ್ಲೋದಾಗಲಿ ಇದರನ್ನು ತಪ್ಪಿಸಿ ನಾವು ದಿನನಿತ್ಯ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತಾ ಹೋದರೆ ತುಂಬ ದುರ್ಬಳಕೆ ಅಥವಾ ಆಗ್ತಿರೋದನ್ನು ಮಿತಬಳಕೆಯ ಮೂಲಕ ನಾವು ಸಂಪೂರ್ಣವಾಗಿ ನೀರಿನ ಒಂದು ಇದರಿಂದ ಏನು ಸ್ಕೇರ್ಸಿಟಿ ಅಂತ ಏನು ಹೇಳ್ತೀವಲ್ಲ ಅದರಿಂದ ದೂರ ಇರ್ಬೋದು ಖಂಡಿತ.
1: ಈಗ ನೀವು ಹೇಳಿದ್ರಿ ಸರ್, ಇದೆಲ್ಲ ನಮ್ಮ ಗಮನಕ್ಕೆ ಬರೋದೇನಂದರೆ ಈ ಒಂದು ಬಿಸಿಲುಗಾಲದಲ್ಲಿ ವಿಶೇಷವಾಗಿ ಬೇಸಿಗೆಯಲ್ಲಿ ಎಲ್ಲರೂ ಕೂಡ ನೀರಿನ ಒಂದು ಸಮಸ್ಯೆಗೆ ಒಳಗಾಗ್ತೀವಿ. ಆ ಬೇಸಿಗೆ ಬಂದಾಗಲೇ ನಮಗೆ ಬಿಸಿಯ ಅನುಭವ ಬರುತ್ತೆ, ಬೇಸಿಗೆ ಬಂದಾಗಲೇ ನೀರಿನ ಅಭಾವ ಕಾಣಿಸುತ್ತೆ. ಬೇಸಿಗೆ ಇರೋದು 4 ತಿಂಗಳು ಮಾತ್ರನೇ, ಇನ್ನು ಉಳಿದ 8 ತಿಂಗಳು ನಮಗೆ ಅವಕಾಶ ಇದೆ. ಏನಕ್ಕೆ ಅಂದರೆ ಗಿಡ ಮರಗಳನ್ನು ಬೆಳೆಸಲಿಕ್ಕೆ, ಪರಿಸರದಲ್ಲಿ ಹಸಿರನ್ನು ಕಾಪಾಡಲಿಕ್ಕೆ, ಇದ್ರ ಬಗ್ಗೆ ನಾವು ಯಾರೂ ಗಮನನೇ ಹರಿಸೋದಿಲ್ಲ. ಈಗ ನೀವು ಹೇಳಿದ್ರಿ ಎಲ್ಲೋ ಒಂದು ನಲ್ಲಿ ಕಡೆ ನೀರು ಹರಿತಾ ಇರುತ್ತೆ ಅಂತ, ಇದೆಲ್ಲವೂ ಮಳೆಗಾಲದಲ್ಲಿ ಅನಾವಶ್ಯಕವಾಗಿ ನೀರು ಪೋಲಾಗ್ತಾ ಇರುತ್ತೆ. ಅಂದರೆ ಅದನ್ನು ಉಳಿಸೋದು ಕೂಡ ನನ್ನ ಕರ್ತವ್ಯ ಅನ್ನೋ ಮನೋಭಾವನೆ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ಬಂದಾಗ ಮಾತ್ರ ನಾವು ನೀರನ್ನು ಹಿತಮಿತವಾಗಿ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನೀರಿನ ಸಂರಕ್ಷಣೆ ಅನ್ನೋದು ಪ್ರತಿಯೊಬ್ಬ ಸಾರ್ವಜನಿಕರ ಕೈಯಲ್ಲಿದೆ. ಸರ್ಕಾರ ಅಂದ್ರೇ ಸಾರ್ವಜನಿಕರಂತಲೇ ಅರ್ಥ. ಹಾಗಾಗಿ ಸರ್ಕಾರ ಯೋಜನೆಗಳನ್ನು ರೂಪಿಸ್ಬೋದು, ಅದನ್ನು ಪಾಲನೆ ಮಾಡಬೇಕಾದವರು ಅನುಸರಣೆ ಮಾಡಬೇಕಾದವರು ಅಲ್ಟಿಮೇಟ್ಲಿ ನಾವು ಸಾರ್ವಜನಿಕರೇ ಆಗಿರ್ತೇವೆ. ಹಾಗಾಗಿ ಈ ಒಂದು ನೀರಿನ ಒಂದು ಅಭಾವ ಅಥವಾ ನೀರಿನ ಹಾಹಾಕಾರ ಉಂಟಾಗ್ತಾ ಇದೆ ಅಂತೆಲ್ಲ ಮಾಧ್ಯಮಗಳಲ್ಲಿ ನೋಡ್ತೇವೆ, ಬೇಸಿಗೆಯಲ್ಲಿ ಅದರದ್ದೇ ಒಂದು ಸುದ್ದಿ ಆಗಿರುತ್ತೆ. ಸೊ ಅದೆಲ್ಲವೂ ನಾವು ಅನುಭವಿಸ್ಬಾರ್ದು ಅಂತಂದರೆ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಗಿಡವನ್ನು ನೆಡಬೇಕು. ಎಲ್ಲಿ ಹಸಿರಿರುತ್ತೋ ಅಲ್ಲಿ ವಾತಾವರಣ ಶುದ್ಧವಾಗಿರುತ್ತೆ, ಅಲ್ಲಿ ಹಚ್ಚ ಹಸಿರು ಕೂಡ ಇರುತ್ತೆ, ನಂತರ ಟೈಮ್ ಸರಿಯಾಗಿ ಮಳೆ ಬರಲಿಕ್ಕೂ ಅದು ಒಂದು ಕಡೆ ಕಾರಣ ಆಗುತ್ತೆ. ಸೊ ಅಂಥ ಒಂದು ಹಸಿರನ್ನು ಬೆಳೆಸುವಲ್ಲಿ ಕೂಡ ನಮ್ಮ ಸಾರ್ವಜನಿಕರು ಕೂಡ ಗಮನ ಹರಿಸ್ಬೇಕು. ಹಸಿರೇ ಉಸಿರು ಅಂತ ಹೇಳ್ತೇವೆ, ಮತ್ತು ಹಸಿರಿನಿಂದನೇ ನಮಗೆ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಅವಲಂಬಿಸಿರೋದ್ರಿಂದ ಇಲ್ಲಿವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದು ತಾವು ಭಾಗವಹಿಸಿದ್ರಿ. ನೀರಿನ ಸಂರಕ್ಷಣೆ ಮತ್ತು ನೀರಿನ ಮೂಲಗಳು ಏನು, ನೀರನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಿಕೊಂಡು ಹೋಗಬೇಕು ಅಂತ ನಮ್ಮ ಕೇಳುಗರಿಗೆ ಸುದೀರ್ಘವಾಗಿ ತಿಳಿಸ್ಕೊಟ್ರಿ. ನೀರು ನಮ್ಮ ಬದುಕಿನ ಅಮೂಲ್ಯ ಸಂಪತ್ತು ಎಂಬುದನ್ನು ನಾವು ಮರೆಯಬಾರದು. ಇಂದು ನಾವು ನೀರನ್ನು ಉಳಿಸಿದರೆ ಮಾತ್ರ ನಾವು ಮುಂದಿನ ಪೀಳಿಗೆಗೆ ಶುದ್ಧ ನೀರು ದೊರಕಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನೀರು ಉಳಿಸಿ ಜೀವ ಉಳಿಸಿ ಎಂಬ ಒಂದು ಸಂದೇಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಕೇಳುಗರಿಗೆ ನಾವು ಕೊಡೋಣ. ಜಲ ಸಂರಕ್ಷಣೆಗೆ ಎಲ್ಲರೂ ಕೂಡ ಕೊಡುಗೆಯನ್ನು ನೀಡಬೇಕು. ನೀರಿದ್ರೇ ಜೀವನ, ನೀರಿಲ್ಲದಿದ್ದರೆ ಜೀವನವೇ ಇಲ್ಲ ಅಂತಲೇ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ಹಾಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ. ಧನ್ಯವಾದ.

ಇದುವರೆಗೆ ವಿಶ್ವ ಪರಿಸರ ದಿನಾಚರಣೆ 2026 ಅಂಗವಾಗಿ ಜಲ ಸಂರಕ್ಷಣೆಯ ಮಹತ್ವ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯ ರಾಯಚೂರು ಜಿಲ್ಲಾ ಪರಿಸರ ಆಡಳಿತಾಧಿಕಾರಿ ಗಣಪತಿ ಹೆಗಡೆ ಅವರನ್ನೇ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.

0: ಹೆಚ್ಚದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿಯವರ ರಚನೆಯ ಭಾವಗೀತೆಯನ್ನು ಹಾಡಿದವರು ಸಂಗೀತ ಕುಲಕರ್ಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9 ಗಂಟೆ, ಪ್ರಕಟಣೆಗಳು.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇದು ಆಕಾಶವಾಣಿ.
5: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
4: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
5: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
4: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
5: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
4: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
5: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಸರ್ವೇ ಜನಾಃ ಸುಖಿನೋ ಭವಂತು,
5: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
4: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
5: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242
1: 8700014242.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
5: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಈ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853220023012. ಮತ್ತೊಂದು ಸಂಖ್ಯೆ 0853220958988. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಗೀತೆಯನ್ನು ನೀವು ಹಾಡಬಹುದು ಅಂತ ಹೇಳ್ತಾ, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ ಪ್ರಸ್ತುತಿಪಡಿಸ್ತಾರೆ ವೆಂಕಟೇಶ್ ಹುಗಾರ್, ನಿರ್ವಹಣೆ ವೆಂಕಟೇಶ್, ಪೇವಿನ ಬೆಂಚಿ. ನಂತರ 6:15 ಮಕ್ಕಳಿಗೆ ಕಾರ್ಯಕ್ರಮ ಗೋಧುಳಿಯಲ್ಲಿ ರಾಯಚೂರಿನ ಶ್ರೀಕೃಷ್ಣ ಸಂಗೀತ ವಿದ್ಯಾಲಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್, ಪೇವಿನ ಬೆಂಚಿ.
6: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
5: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05. ವಚನ ಗಾಯನ.
7: ಬಯಲಿಂದಲೇ ಹುಟ್ಟಿ ಬಯಲಿಂದಲೇ ಬೆಳೆದು. ರಚನೆ ಹಡಪದ ಅಪ್ಪಣ್ಣ. ರಾಗ ಆಹಿರ್ ಭೈರವ್. ತಾಳ ಕೆಹರ್ವಾ. ಹಾಡಿರುವವರು ಶ್ರೀರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ಶ್ರೀಯುತ ಮೈಸೂರು ಮೋಹನ್.

ಬೆಳಗನುಂಗಿದ ಕತ್ತಲೆಯಂತೆ ಬೆಳೆದು. ರಚನೆ ಹಡಪದ ಅಪ್ಪಣ್ಣ, ರಾಗ ಮಾರ್ವ, ತಾಳ ಕೆಹರ್ವ, ಹಾಡಿರುವವರು ಹೇಮಂತ್, ಸಂಗೀತ ನಿರ್ದೇಶನ ಶ್ರೀಯುತ ಮೈಸೂರ್ ಮೋಹನ್.

ಭೂಮಿಯಲ್ಲಿ ಹುಟ್ಟಿದ ಕಲ್ಲು ತಂದು. ರಚನೆ ಕಾಳಸಿದ್ದೇಶ್ವರ, ರಾಗ ವಕುಳಾಭರಣ, ತಾಳ ದುಗುಂಜಪ್ತಾಲ್, ಹಾಡಿರುವವರು ಶ್ರೀ ರಮೇಶ್ ಚಂದ್ರ, ಸಂಗೀತ ನಿರ್ದೇಶನ ಶ್ರೀಯುತ ಮೈಸೂರ್ ಮೋಹನ್.

ಕಬ್ಬನಗಿದ ಗಾಣಬಲ್ಲುದೆ ಹಾಲಸವಿಯ, ರಚನೆ ಚೆನ್ನಬಸವಣ್ಣ, ರಾಗ ಭೀಂಪಲಾಸ್, ತಾಳ ರೂಪಕ್, ಹಾಡಿರುವವರು ವಿನಯ್ ಎಸ್ ಆರ್, ಸಂಗೀತ ನಿರ್ದೇಶನ ಶ್ರೀಯುತ ಮೈಸೂರ್ ಮೋಹನ್.

ಲೋಕಾಲೌಕಿಕದ ರಂಜನೆಗಳಿಲ್ಲದ ರಚನೆ ಜಕ್ಕಣಯ್ಯ, ರಾಗ ಯಮನ್, ತಾಳ ಕೆಹರ್ವ, ಹಾಡಿರುವವರು ವಿನಯ್ ಎಸ್ ಆರ್, ಸಂಗೀತ ನಿರ್ದೇಶನ ಶ್ರೀಯುತ ಮೈಸೂರು ಮೋಹನ್.

0: ಇದುವರೆಗೆ ವಚನ ಗಾಯನ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಚಿತ್ರಗೀತೆಗಳು. ಮೊದಲಿಗೆ ಒಂದು ಪ್ರಕಟಣೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೆಳಗರೆ, ಇಂದಿನ ಚಿತ್ರಗೀತೆಗಳ ವಿಶೇಷತೆ, ನಿನ್ನೆ ತಾನೇ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಜಗತ್ತಿನಾದ್ಯಂತ ಸುಮಾರು 143 ದೇಶಗಳು ಈ ದಿನವನ್ನು ಆಚರಣೆ ಮಾಡ್ತವೆ. ಪರಿಸರದ ಮೇಲೆ ಮಾನವ ಹಸ್ತಕ್ಷೇಪದ ಕಡಿಮೆಯನ್ನು ಮಾಡೋಕ್ಕೆ ಉದ್ದೇಶದಿಂದ ವಿಶ್ವಸಂಸ್ಥೆಯು ವಿಶ್ವ ಪರಿಸರ ದಿನಾಚರಣೆಯನ್ನು ಸ್ಥಾಪನೆ ಮಾಡಿತು. ಇದು 1974 ಮೊದಲ ವಿಶ್ವ ಪರಿಸರ ದಿನಾಚರಣೆಯನ್ನು ಓನ್ಲಿ ಒನ್ ಅರ್ಥ್ ಎಂಬ ವಿಷಯದೊಂದಿಗೆ ನಡೆಸಲಾಗಿತ್ತು. ಹಾಗಾಗಿ ಇಂದಿನ ಚಿತ್ರಗೀತೆಗಳು ಪ್ರಕೃತಿಯ ಕುರಿತು, ಪ್ರಕೃತಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದಕ್ಕೆ, ಮಾನವನ ಜೊತೆಗೆ ಇತರ ಜಲಚರಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು ಬದುಕಬೇಕಾದ್ರೆ ಅಂದರೆ ಪರಿಸರ ಚೆನ್ನಾಗಿರಬೇಕು. ಸೊ ಆ ಪರಿಸರವನ್ನು ಕಾಪಾಡಿಕೊಳ್ಳುವಲ್ಲಿ ನಾವೆಲ್ಲ ಶ್ರಮಿಸ್ತಿದ್ದೇವೆ. ಆದ ದಿನಕ್ಕಾಗಿ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ಪರಿಸರ, ಪ್ರಕೃತಿ, ಪ್ರಾಣಿ ಪಕ್ಷಿಗಳ ಕುರಿತಾಗಿ ಇಂದಿನ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಮನ್ ಮತ್ತು ಚಿತ್ರ. ಸಂಗೀತ ಸಾಹಿತ್ಯ ಹಂಸಲೇಖ ಅವರದು.
2: ಹಳೆ
1: ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
2: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
1: ಹಳೆ

ಕೇಳಿದ್ರೆ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಪರಿಸರ ಸಂರಕ್ಷಣೆ ಮಾಡಿದಾಗ ಕೂಡ ಮಾನವ ಸಂಕುಲ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪರಿಸರ ಕುರಿತಾಗಿ ಜಾಗೃತಿ ಮೂಡಿಸುವಂಥ ಕಾರ್ಯ ಈ ದಿನ ಆಗುತ್ತೆ. ಭಾರತವು ಕೂಡ ವೈವಿಧ್ಯಮಯ ಪರಿಸರ ವ್ಯವಸ್ಥೆ ಮತ್ತು ವ್ಯಾಪಕವಾದ ಅರಣ್ಯ ಸಂಪತ್ತನ್ನು ಕೂಡ ಹೊಂದಿದೆ. ಅದೇ ರೀತಿ ಭಾರತದಲ್ಲಿ ಅರಣ್ಯ ಪ್ರದೇಶವನ್ನು ಮಧ್ಯಪ್ರದೇಶ ಹೊಂದಿದ್ದರೆ ಕರ್ನಾಟಕವು ಪಶ್ಚಿಮ ಘಟ್ಟಗಳಂತಹ ದಟ್ಟವಾದ ಜೀವ ವೈವಿಧ್ಯ ಕಾಡುಗಳನ್ನು ಒಳಗೊಂಡಿದೆ. ಈ ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿ ಏನಂದರೆ ಪಶುಗಳು ಏನಂದರೆ ಬದುಕ್ತಾ ಇದ್ದಾವೆ. ಹಚ್ಚಿನ ಹಸುರಿನ ವ್ಯಾಪಕವಾದ ಪ್ರದೇಶಗಳಲ್ಲಿ ಅದು ಆಯಾಗಿದ್ದಾವೆ. ಸೊ ಅದು ಪರಿಸರ ಅಷ್ಟು ಮುಖ್ಯ. ಪರಿಸರ ಎಷ್ಟು ಹಸಿರಾಗಿರುತ್ತೆ ಅಂದರೆ ಯಾವ ದೇಶ ಪರಿಸರದಿಂದ ಕೂಡಿತ ಅಂತಂದರೆ ಆ ದೇಶ ಸ್ವಚ್ಛ ಸುಭಿಕ್ಷ ಆಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಅದೇ ರೀತಿ ಕನ್ನಡ ನಾಡು ಕೂಡ ಅತಿ ಹೆಚ್ಚಾದ ಅರಣ್ಯಗಳನ್ನು ಹೊಂದಿದ್ದು ಮತ್ತು ಪರಿಸರ ಸಂರಕ್ಷಣೆಗೆ ಬಹುಮುಖ್ಯವಾದ ಇಲ್ಲಿ ಕಾಡು ಮತ್ತು ಅಂದರೆ ಅರಣ್ಯ ಪ್ರದೇಶಗಳು ಇವೆ ಅಂತ ಹೇಳ್ತಾ ನಮ್ಮ ನಾಡು ಎಷ್ಟು ಚೆಂದ ಅನ್ನೋ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಮಲ್ಲಿಗೆ ಹೂ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ KG ಸುದಾಸ್ ಮತ್ತು ಚಿತ್ರ. ಸಂಗೀತ ಸಂಯೋಜನೆ ಅಂಸಲೇಖ, ಸಾಹಿತ್ಯ ಅಂಸಲೇಖ ಅವರದು.

0: ಕೇಳುಗರೆ, ಇತ್ತೀಚೆಗೆ ಪರಿಸರ ಮೇಲೆ ಭಾಳಷ್ಟು ಹಾನಿ ಆಗ್ತಿದೆ. ಯಾಕಂದರೆ ಎಲ್ಲ ಮಾಲಿನ್ಯ ಕೂಡ, ಏನಂದರೆ ವಾಯುಮಾಲಿನ್ಯ ಆಗಿರ್ಬೋದು, ಜಲಮಾಲಿನ್ಯ ಆಗಿರ್ಬೋದು, ಅಥವಾ ಎಲ್ಲ ಮಾಲಿನ್ಯಗಳೇನಂತಂದರೆ ಇದರಿಂದ ಪರಿಸರ ಹಾಳಾಗ್ತಿದೆ. ಅದರ ಜೊತೆ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ಸೊ ಜಾಗತಿಕ ತಾಪಮಾನ ಏರಿಕೆಯು ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀರುವ ಪ್ರಮುಖ ಕಾರಣಗಳು ಎಂದು ನಮಗೆಲ್ಲರಿಗೂ ತಿಳಿದಿದೆ. ಹೀಗಾಗಿ ಪರಿಸರವನ್ನು ಉಳಿಸುವುದು ಮತ್ತು ರಕ್ಷಿಸುವುದು ನಮ್ಮ ಕರ್ತವ್ಯ. ಅಲ್ಲದೆ ಪರಿಸರ ನಾಶ ಮಾಡುವ ಎಲ್ಲ ರೀತಿಯ ಶೋಷಣ ಚಟುವಟಿಕೆಗಳನ್ನು ನಾವು ನಿಲ್ಲಿಸಬೇಕಾಗ್ತದೆ. ಸೊ ಹಾಗಾಗಿ ಹಾಗಾದಾಗ ಮಾತ್ರ ನಾವು ಪರಿಸರವನ್ನು ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ನೀರಿನ ನೈರ್ಮಲ್ಯ ಅಂತಂದರೆ ಅದನ್ನು ಅಂದರೆ ನೀರಿನಲ್ಲಿ ಕೂಡ ಕಲುಷಿತ ಆಗ್ತಾ ಇದೆ. ಜಲ ಮಾಲಿನ್ಯ ಮತ್ತು ವಾಯುಮಾಲಿನ್ಯ ಅಂದರೆ ಇತ್ತೀಚೆಗೆ ವಾಹನಗಳು ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅಂತಂದರೆ ಅದು ಕೂಡ ಪರಿಸರದ ಮೇಲೆ ಹೆಚ್ಚಿನ ಹಾನಿಯ ಜೊತೆಗೆ ಮಾನವನ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರ್ತಾ ಇದೆ. ನಮ್ಮ ನಾಡು ಹೇಗಿದೆ ಅಂತಂದರೆ ಇದು ಚಿನ್ನದ ಮತ್ತು ಗಂಧದ ನಾಡು ಅಂತ ಹೇಳ್ತಾರೆ. ಆ ಗೀತೆಯನ್ನು ಒಂದು ಕೇಳೋಣ. ಗಂಧದ ಗುಡಿ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಂಗೀತ ರಾಜ ನಾಗೇಂದ್ರ, ಸಾಹಿತ್ಯ ಜೀವಿತ ಶಂಕರ್ ಅವರದು. ಒಂದು ಪ್ರಕಟಣೆಯ ನಂತರ
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಪರಿಸರವನ್ನು ಸಂರಕ್ಷಣೆ ಮಾಡಲು ಪ್ರತಿಯೊಬ್ಬರೂ ಒಂದು ಸಸಿಯನ್ನು ನೆಡಬೇಕು. ಅಂದರೆ ಈ ಪರಿಸರ ವಾತಾವರಣನ ನಾವು ತಿಳಿಕೊಳಿಸ್ಬೇಕಾದ್ರೆ ಸಸಿಗಳು ಅತ್ಯಂತ ಹೆಚ್ಚು ಸಸಿಗಳು ನಡೆಯುವ ಮೂಲಕ ಏನಂತಂದರೆ ನಾವು ವಾತಾವರಣನ ಆಮ್ಲಜನಕವನ್ನು ನಾವು ಹೆಚ್ಚಾಗಿ ಪಡೆಯಬಹುದು. ಇಲ್ಲಾಂತಂದರೆ ವಾಯು ಕಲುಷಿತ ಏನಂತಂದರೆ ವಾಯುಮಾಲಿನ್ಯ ಆಗಿರ್ಬೋದು, ಈ ಥರ ಮಾಲಿನ್ಯಗಳು ನಮ್ಮ ಆರೋಗ್ಯ ಮೇಲೆ ಕೆಟ್ಟ ಪರಿಣಾಮ ಬೀರಿ ನಮಗೆ ಉಸಿರಾಡಲಿಕ್ಕೆ ಕೂಡ ತೊಂದರೆ ಆಗುವಂಥ ಕಾರ್ಯ ಆಗುತ್ತೆ. ಹಾಗಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಕಠಿಣ ಕ್ರಮವನ್ನು ಸೇರಿಸಿದೆ. ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ಪರಿಸರ ಸಂರಕ್ಷಣೆ ಕಾಯ್ದೆ 1986 ಇತ್ಯಾದಿ, ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ತಿದ್ದುಪಡಿ ನಿಯಮಗಳು 2021. ನಾವು ಹೆಚ್ಚು ಮರ ನೆಟ್ಟರೆ ಅದು ಮಾಲಿನ್ಯವನ್ನು ನಿಗ್ರಹಿಸುತ್ತದೆ ಮತ್ತು ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಜನರಲ್ಲಿ ಈ ರೀತಿಯಾಗಿ ಜಾಗೃತಿಯನ್ನು ಮೂಡಿಸುವುದು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೀಗಾಗಿ ಪರಿಸರವನ್ನು ನಾವು ರಕ್ಷಣೆ ಮಾಡಲೇಬೇಕಾಗುತ್ತದೆ ಅಂತ ಹೇಳ್ತಾ, ಈ ಪರಿಸರ ಇದ್ದಾಗ, ಹಸಿರು ಹಸಿರು ಭೂಮಿ ಇದ್ದಾಗ ಯಾವ ರೀತಿ ಸುಖವಾಗಿರುತ್ತದೆ ಮತ್ತು ನೆಮ್ಮದಿಯಾಗಿರುತ್ತದೆ ಅನ್ನೋದಕ್ಕೆ ಒಂದು ಪ್ರಣಯಗೀತೆ. ಚಿತ್ರ ಉರಿಗೆ ಉಪಕಾರಿ, ಹಾಡಿದ್ದಾರೆ ಜಾನಕಿ ಮತ್ತು SP ಬಾಲಸುಬ್ರಹ್ಮಣ್ಯ, ಮತ್ತು ಸಂಗಡಿಗರು ಸಂಗೀತ ಸತ್ಯಂ, ಸಾಧಿತ್ಯ ರಾಜಗೋಪಾಲ್ ಅವ್ರದ್ದು, ಆರ್ ಎನ್ ಜಯಗೋಪಾಲ್ ಅವ್ರದ್ದು, ಕ್ಷಮಿಸಿ.

ಕೇಳುಗರೆ, ಇತ್ತೀಚೆಗೆ ಆಧುನೀಕರಣದ ಹೆಸರಿನಲ್ಲಿ ಅನೇಕ ಅರಣ್ಯ ಪ್ರದೇಶಗಳನ್ನು ನಾಶ ಮಾಡಿ ಅಲ್ಲಿ ಉನ್ನತವಾದ ಕಟ್ಟಡಗಳನ್ನು ನಿರ್ಮಿಸೋದಾಗಲಿ ಮತ್ತು ಬೇರೆ ರೀತಿಯ ಕಟ್ಟಡಗಳನ್ನು ನಿರ್ಮಿಸೋದಾಗಲಿ ಮಾಡ್ತಾಗ್ತಿದೆ. ಇದರಿಂದ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಹೊರಗಡೆ ಬಂದು ಅವು ಜೀವಿಸಲಿಕ್ಕೆ ಅದಕ್ಕೆ ಆದ ಸ್ವಾತಂತ್ರ್ಯವಿಲ್ಲಾರದೆ ಹೊರಗಡೆ ಬರ್ತಾ ಇದ್ದಾವೆ, ಮತ್ತು ಅದರಿಂದ ಏನಂದರೆ ಕೆಲವು ಭಾಳಷ್ಟು ಜನರು ಕೂಡ ಆ ಪ್ರಾಣಿಗಳಿಂದ ಹಾನಿಯಾಗ್ತಿದೆ. ಇತ್ತೀಚೆಗೆ ನಾವು ನ್ಯೂಸ್ ಕೇಳಿದಾಗ ನಿನ್ನೆ ಒಂದು ನ್ಯೂಸ್ ಬಂದಿತ್ತು, ಅಂದರೆ ಕೊಡಗಲ್ಲಿ ಅಂತಂದರೆ ಒಬ್ಬ ಐ ಪಿ ಎಸ್ ಅಧಿಕಾರಿಯೊಬ್ಬರು ಪತ್ನಿಯನ್ನು ಕಾಡು ಆನೆ ಬಂದು ತುಳಿದು ಕೊಲ್ತು ಅಂಥೇಳಿ. ನಾವು ದಿನನಿತ್ಯ ಈ ರೀತಿ ಪ್ರಾಣಿಗಳು ಊರೊಳಗೆ ಬರ್ತಾ ಇದ್ದಾವೆ ಅಂತ ಕೇಳ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಂತಂದರೆ ಅರಣ್ಯನಾಶದಿಂದ ಏನಂದರೆ ಅವು ಜೀವಿಸಲಿಕ್ಕೆ ಅವಕ್ಕೆ ಇರತಕ್ಕಂಥ ಪ್ರದೇಶವನ್ನು ನಾವು ಆಕ್ರಮಣ ಮಾಡಿಕೊಂಡಾಗ ಅವು ಎಲ್ಲಿಗೆ ಹೋಗಬೇಕು, ಹಾಗಾಗಿ ಆ ಊರುಗಳಲ್ಲಿ ಬಂದು ಅದನ್ನು ಜೀವಿಸಲು ಆರಂಭಿಸ್ತಾ ಇದ್ದಾವೆ. ಇನ್ನು ಅರಣ್ಯ ಕುರಿತಾಗಿ, ಅರಣ್ಯದಲ್ಲಿರ್ತಕ್ಕಂಥ ವನ್ಯಜೀವಿಗಳ ಕುರಿತಾಗಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಮೃಗಾಲಯ, ಆಡಿದ್ದಾರೆ SP ಬಾಲಸುಮನ್, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್ ಅವ್ರದ್ದು.

ಒಂಟೆ ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-doj.in से प्राप्त कर सकते हैं।
1: ನಮ್ಮಂತೆ ಪ್ರತಿ ಜೀವಿಯೂ ಕೂಡ ಜೀವಿಸುವ ಹಕ್ಕು ಇದೆ. ಹಾಗಾಗಿ ಅರಣ್ಯವನ್ನು ಮತ್ತು ಅರಣ್ಯದಲ್ಲಿರತಕ್ಕಂಥ ಸಂಪತ್ತನ್ನು ಮತ್ತು ಜೀವರಾಶಿಗಳನ್ನು ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ನಮ್ಮ ಭಾರತದಲ್ಲಿ ಕಾಡುಗಳು ಕೂಡ ಬಹಳ ಮುಖ್ಯವಾಗಿ ಆ ಕಾಡುಗಳು ಅನೇಕ ಬೃಹತ್ ಕಾಡುಗಳಿಂದ ಏನಂದರೆ ಅಲ್ಲಿನ ಮಳೆಯದಿಂದ ಪ್ರಕೃತಿ ಕೂಡ ಅಚ್ಚಿನ ಹಸಿರಾಗಿರ್ತದೆ. ಸೊ ಹಾಗಾಗಿ ಅಂತಹ ಕಾಡುಗಳು ನಮ್ಮ ಭಾರತದಲ್ಲಿ ಬಳಸ್ತೀವಿ ಮತ್ತು ಕರ್ನಾಟಕದಲ್ಲಿ ಕೂಡ ಇವೆ. ಭಾರತದ ಪ್ರಮುಖ ಅರಣ್ಯ ವಿಧಗಳು ಏನಂತ ಅಂದರೆ ಭಾರತ ಅರಣ್ಯ ಪ್ರಮುಖ ವಿಧಗಳಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಇವೆಂದರೆ ಹೆಚ್ಚು ಮಳೆಯಾಗುವ ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ಭಾರತದಲ್ಲಿ ಕಂಡುಬರ್ತವೆ. ಇಲ್ಲಿನ ಮರಗಳು ವರ್ಷಪೂರ್ತಿ ಹಸಿರಾಗಿರ್ತವೆ ಅಂತ ಹೇಳ್ತಾರೆ. ಅದೇ ರೀತಿ ಉಷ್ಣವಲಯದ ಪತನಶೀಲ ಕಾಡುಗಳು ಇವು ಭಾರತ ಅತ್ಯಂತ ಹೆಚ್ಚು ವಿಸ್ತೀರ್ಣದಲ್ಲಿರುವ ಕಾಡುಗಳಾಗಿವೆ. ಮಳೆಗಾಲದ ನಂತರ ಇವು ತಮ್ಮ ಎಲೆಗಳನ್ನು ಉದುರಿಸ್ತವೆ. ಸೊ ಮಳೆಗಾಲದಲ್ಲಿ ಮಾತ್ರ ಏನಂದರೆ ಹಚ್ಚಿನ ಹೆಸರಾಗಿ ಇರತಕ್ಕಂಥ ಕಾಡು. ಆಮೇಲೆ ಮುಳ್ಳಿನ ಕಾಡುಗಳು ಇವೇನಂತಂದರೆ ರಾಜಸ್ಥಾನದ ಮತ್ತು ಗುಜರಾತ್ನಂತಹ ಕಡಿಮೆ ಮಳೆಯಾಗುವ ಒಣ ಪ್ರದೇಶಗಳಲ್ಲಿ ಇವು ಕಂಡುಬರ್ತವೆ. ಅದೇ ರೀತಿ ಮ್ಯಾಂಗ್ರೋವ್ ಕಾಡುಗಳು ಇವೇನಂದರೆ ಸಮುದ್ರ ತೀರದ ಉಪ್ಪಿನ ನೀರಿನ ಪ್ರದೇಶ

ಬೆಳೆಯುತ್ತವೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದ ಸುಂದರ್ ಬನ್ಸ್ ಅನ್ನೋ ಇವು ಕಾಡುಗಳು. ಸೊ ಹಾಗಿದ್ದರೆ ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ ಏನಂದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ. ಅಲ್ಲಿ ಏನಂದರೆ ಖಾನಾ ಮತ್ತು ಬಾಂಧವಗಢ ಮತ್ತು ರಾಷ್ಟ್ರೀಯ ಉದ್ಯಾನವನಗಳು ಇಲ್ಲಿವೆ. ಅರುಣಾಚಲ ಪ್ರದೇಶದಲ್ಲಿ ಈಶಾನ್ಯ ಭಾರತದ ಈ ರಾಜ್ಯವು ಎರಡನೇ ಅತಿ ದೊಡ್ಡ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಆನಂತರ ಛತ್ತೀಸ್ಗಢ ಕೂಡ ಖನಿಜ ಸಂಪತ್ತಿನ ಜೊತೆಗೆ ದಟ್ಟವಾದ ಅರಣ್ಯವನ್ನು ಕೂಡ ಒಳಗೊಂಡಿದೆ. ಇನ್ನು ಕರ್ನಾಟಕದ ಅರಣ್ಯಗಳು, ಕರ್ನಾಟಕ ರಾಜ್ಯವು ಅಪಾರ ಅರಣ್ಯ ಸಂಪತ್ತನ್ನು ಹೊಂದಿದ್ದು ರಾಜ್ಯದ ಭೂಭಾಗದ ಶೇಕಡ 20%ಕ್ಕಿಂತ ಹೆಚ್ಚು ಪ್ರದೇಶವು ಅರಣ್ಯದಿಂದ ಆವೃತವಾಗಿದೆ. ಸೊ ನಿತ್ಯ ಹರಿದ್ವರ್ಣ ಕಾಡುಗಳು ಕೊಡಗು, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಾಗಿವೆ. ಶೋಲಾ ಕಾಡುಗಳು ಏನಂತಂದರೆ ಕುದುರೆಮುಖ ಮತ್ತು ಬಾಬಾಬುಡನಗಿರಿ ಪ್ರದೇಶಗಳಲ್ಲಿ ಕಂಡುಬರುವ ವಿಶಿಷ್ಟ ಹುಲ್ಲುಗಾವಲು ಕಾಡುಗಳಾಗಿವೆ. ರಾಜ್ಯವು ಹಲವಾರು ಹುಲಿ ಸಂರಕ್ಷಿತ ಪ್ರದೇಶಗಳು ಕೂಡ ಆಗಿವೆ. ಬಂಡೀಪುರ, ನಾಗರಹೊಳೆ ಮತ್ತು ವನ್ಯಜೀವಿ ಅಭಯಾರಣ್ಯಗಳನ್ನು ಹೊಂದಿದೆ. ಹೀಗಾಗಿ ಕಾಡುಗಳ ಸಂರಕ್ಷಣೆ ಕೂಡ ಭಾರತವಾಗಲಿ ಕರ್ನಾಟಕ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ನಮ್ಮ ಮುಂದಿನ ಗೀತೆ ರಮ್ಯ ಚಿತ್ರದ ಒಂದು ಗೀತೆ, ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿ, ಸಂಗೀತ ಉದಯ್ ಬಲರಾಮ್, ಸಾಹಿತ್ಯ ದೊಡ್ಡರಂಗೇಗೌಡ ಅವರದು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪರಿಸರಕ್ಕೆ ನಾಶ ಮಾಡಲಿಕ್ಕೆ ಹಲವಾರು ಕಾರಣಗಳು ಇತ್ತೀಚೆಗೆ ಆಧುನೀಕರಣದಿಂದಾಗಿ ಆಗ್ತವೆ. ಅದರಲ್ಲಿ ಮೊದಲನೇದಾಗಿ ಅರಣ್ಯನಾಶ, ಕೃಷಿ ವಸತಿ ಮತ್ತು ಕೈಗಾರಿಕೆಗಳಾಗಿ ಮರವನ್ನು ಮನಬಂದಂತೆ ಕಡಿಯುತ್ತಿರುವುದರಿಂದ ಕಾಡುಗಳು ನಾಶವಾಗುತ್ತಿವೆ. ಇದು ಜೀವಿಗಳ ವಾಸಸ್ಥಾನವನ್ನು ಹಾಳು ಮಾಡ್ತಾ ಇದೆ ಈಗಾಗಲೇ ನಾನು ಹೇಳಿದಾಗೆ. ಅದೇ ರೀತಿ ನಂತರ ಮಾಲಿನ್ಯ ಅಂದರೆ ವಾಯು ಮಾಲಿನ್ಯ ಅಂದರೆ ಗಾಳಿ, ವಾಯು, ನೀರು, ಜಲ ಮತ್ತು ಮಣ್ಣಿನ ಮಾಲಿನ್ಯವು ಪರಿಸರ ವ್ಯವಸ್ಥೆಯನ್ನು ತೀವ್ರವಾಗಿ ಹಾನಿಗೊಳಿಸುತ್ತಿದೆ. ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಹಾಗೂ ರಾಸಾಯನಿಕ ತ್ಯಾಜ್ಯಗಳು ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತದೆ. ನಂತರ ಪ್ಲಾಸ್ಟಿಕ್ ಬಳಕೆ, ಮಣ್ಣಿನಲ್ಲಿ ಕರಗದ ಪ್ಲಾಸ್ಟಿಕ್ ಅತಿಯಾದ ಬಳಕೆಯು ಭೂಮಿ ಮತ್ತು ಸಾಗರ ಜೀವಿಗಳಿಗೆ ಮಾರಕವಾಗಿ ನಾವು ಎಲ್ಲೆಲ್ಲ ಯೂಸ್ ಮಾಡಿ ಪ್ಲಾಸ್ಟಿಕ್ ಎಲ್ಲಿ ಬೇಕಲ್ಲಿ ಬಿಸಾಕಿಬಿಡ್ತೀವಿ, ಅದನ್ನು ಅದರಿಂದ ಹಾನಿಯಾಗ್ತಕ್ಕಂಥದ್ದು ಭಾಳಷ್ಟು ಇದೆ. ನಂತರ ಮತ್ತೊಂದರೆಂದರೆ ನಗರೀಕರಣಗೊಳಿಸಲಾಗ್ತಿದೆ. ಆಧುನೀಕರಣ ಹೆಸರಲ್ಲಿ ನಗರೀಕರಣ, ಹಳ್ಳಿಗಳು ಮತ್ತು ಕಾಡುಗಳನ್ನು ನಗರಗಳನ್ನಾಗಿ ಪರಿವರ್ತಿಸಲು ಪ್ರಕೃತಿಯನ್ನು ನಾಶ ಮಾಡಲಾಗುತ್ತಿದೆ. ಇನ್ನು ರಾಸಾಯನಿಕಗಳ ಬಳಕೆ, ಕೃಷಿಯಲ್ಲಿ ಮಿತಿಮೀರಿದ ಕ್ರಿಮಿನಾಶಕಗಳು ಮತ್ತು ರಸಗೊಬ್ಬರಗಳ ಬಳಕೆ ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡುತ್ತದೆ ಅಂತ ಹೇಳ್ತದೆ. ಇವು ಪರಿಸರದ ಕುರಿತು ಹೆಚ್ಚಿನ ಮತ್ತು ಜಾಗೃತಿ ಮಾಹಿತಿ ಪಡೆಯಲು ಅಂದರೆ ನಾವೆಂದರೆ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಜಾಗೃತಿ ಮೂಡಿಸಲಾಗುತ್ತದೆ. ಪರಿಸರ ನಾಶದಿಂದಾಗಿ ನಮ್ಮ ಜೀವನದ ಮೇಲೆ ಮತ್ತು ಆರೋಗ್ಯದ ಮೇಲೆ ಹಾನಿಯಾಗೋದಕ್ಕನ್ನು ತಡೆಗಟ್ಟಲು ನಾವೇನೆಂದರೆ ಪ್ರತಿಯೊಬ್ಬರೂ ಹೆಚ್ಚು ಹೆಚ್ಚು ಸಸಿ ನೆಡುವ ಮೂಲಕ ಉತ್ತಮ ಆಮ್ಲಜನಕವನ್ನು ಹೊಂದಬಹುದಾಗಿದೆ. ನಮ್ಮ ಮುಂದಿನ ಗೀತೆ ಪ್ರಕೃತಿಯ ಕುರಿತಾದ ಒಂದು ಗೀತೆ, ಹಾಡಿದ್ದಾರೆ ಶ್ರೇಯ ಘೋಷಾಲ್, ಚಿತ್ರ ಅಜಯ್ ಚಿತ್ರದ ಒಂದು ಗೀತೆ, ಸಂಗೀತ ಸಂಯೋಜನೆ ಮಣಿಶರ್ಮ, ಸಾಹಿತ್ಯ ಹಂಸಲೇಖ ಅವರದು.

ವನ್ಯಜೀವಿಗಳ ಕುರಿತಾದ ಮತ್ತೊಂದು ಗೀತೆ, ಜಯಸಿಂಹ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಸಂಗೀತ ವಿಜಯಾನಂದ್, ಸಾಹಿತ್ಯ ಜೀವದ ಶಂಕರ್ ಅವ್ರದ್ದು.

ಪರಿಸರ ನಾಶ ಆಗ್ತಿರೋದಕ್ಕೆ ನಾವು ಈಗಾಗಲೇ ಹಲವಾರು ಕಾರಣಗಳನ್ನ ಹೇಳಿದ್ವಿ. ಆದರೆ ಪರಿಸರದಿಂದ ನಮಗೆ ಸಾಕಷ್ಟು ಉಪಯೋಗ ಆಗಿದೆ, ನಮ್ಮಿಂದ ಪರಿಸರಕ್ಕೂ ಏನಿಲ್ಲ ಅನ್ನೋ ಹಾಗೆ. ಪರಿಸರ ನಮಗೆ ಎಲ್ಲನೂ ಕೊಡ್ತದೆ, ನಮಗೆ ಏನಂದರೆ ಉಸಿರಾಡಲು ಏನಂದರೆ ಆಮ್ಲಜನಕ ಕೊಡ್ತದೆ ಮತ್ತು ಊಟ ಕೊಡ್ತದೆ, ನೀರನ್ನು ಕೊಡ್ತದೆ. ಹೀಗಾಗಿ ಅದು ನಮ್ಮಿಂದ ಏನೂ ಅಪೇಕ್ಷೆ ಪಡಲ್ಲ. ನಾವು ಬದುಕಲಿಕ್ಕಾಗೇ ಪರಿಸರ ಬೇಕು. ಅದಕ್ಕೆ ನಿತ್ಯ ಮಳೆ ಇದ್ದರೆ ಸಾಕು, ಮಳೆ ಇದ್ದರೆ ಸಾಕು, ನಾನಷ್ಟೇ ನಾನೇ ನಾನು ಬೆಳಿತೀನಿ ಅನ್ನೋ ಒಂದು ಪರಿಸರ ಆಗಲಿ ಮತ್ತು ಪ್ರಾಣಿ ಪಕ್ಷಿಗಳಾಗಲಿ, ಆ ಮಳೆನೇ ಮುಖ್ಯ. ಹಾಗಾಗಿ ಮಳೆ ಕುರಿತಾದ ಒಂದು ಗೀತೆಯನ್ನು ಕೇಳಿಬರೋಣ. ಮುಂಗಾರು ಮಳೆ ಚಿತ್ರದ ಒಂದು ಗೀತೆ, ಹಾಡಿದರೆ ಸೋನು ನಿಗಮ್, ಸಾಹಿತ್ಯ ಸಂಗೀತ ಮನೋಮೂರ್ತಿ, ಸಾಹಿತ್ಯ ಯುವರಾಜ್ ಭಟ್ ಅವರದು.

ಮಾನವ ಪರಿಸರ ಎಷ್ಟು ಮುಖ್ಯ ಅಂತ ಗೊತ್ತಿದ್ರೂ ಕೂಡ ಆ ಪರಿಸರ ನಾಶಕ್ಕೆ ಮುಂದಾಗಿದ್ದಾನೆ. ಇದಕ್ಕೆ ಕಾರಣ ಏನಂತಂದರೆ ಅವನ ಅತಿಯಾದ ಆಸೆ ಮತ್ತು ದುರಾಸೆಗಳಿಗೆ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಕೊನೆಯದಾಗಿ, ಮಾನವ ಇಲ್ಲಿವರೆಗೆ ಪರಿಸರವನ್ನು ಸಂರಕ್ಷಣೆ ಮಾಡಲ್ಲ, ತಾನು ಕೂಡ ಒಂದಲ್ಲ ಒಂದಿನ ಉಳಿಯಲ್ಲ ಅನ್ನೋದನ್ನು ತಿಳ್ಕೋಬೇಕು. ತನ್ನ ಕಾಲ ಮೇಲೆ ತಾನೇ ಕೊಡಲಿಯನ್ನು ಹಾಕೋದಕ್ಕೆ ಅದನ್ನು ತಪ್ಪಿಸ್ಬೇಕಾದ್ರೆ ಸಸಿಗಳನ್ನಿಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಕೊನೆ ಗೀತೆ ಮಾನವನ ಆಸೆ ಕುರಿತಾಗಿ ಒಂದು ಗೀತೆಯನ್ನು ಹೇಳಿದರೆ, ಚಿತ್ರ ಗಿರಿಕನ ಚಿತ್ರ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಕೇಳಿ ಆನಂದಿಸಿ.

ಗೆಳೆಯರೇ, ಇದಾಗಿತ್ತು ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪರಿಸರ ಸಂರಕ್ಷಣೆಯ ಕುರಿತು ಪರಿಸರ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರತಿಯೊಬ್ಬರೂ ಒಂದು ಸಸಿಯನ್ನು ನಾವು ನೆಡಲೇಬೇಕು, ಪ್ರಕೃತಿಯನ್ನು ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡಲೇಬೇಕು ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32 ಆಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತೀಯ ಕೇಂದ್ರದಿಂದ.

0: ಧೂಮಕೇತು ಚಿತ್ರಕ್ಕೆಂದು ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಅಡ್ಡದಾರಿ ಚಿತ್ರಕ್ಕೆಂದು ಎಲ್ಲರೇಶ್ವರಿ ಅವರು ಹಾಡಿದ ಗೀತೆ ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ಸ್ವರ ಕಲ್ಪನೆ ಇತ್ತು. ಗೀತೆಯನ್ನು ಬರೆದವರು ಹುಣಸೂರು ಕೃಷ್ಣಮೂರ್ತಿಗಳು.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಆರ್ ಸುದರ್ಶನಂ ಅವರ ರಾಗ ಸಂಯೋಜನೆಯಲ್ಲಿ ಅರುಣೋದಯ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

ಆರ್ ರತ್ನ ಅವರ ಸಂಗೀತ ನಿರ್ದೇಶನದಲ್ಲಿ ಸಿ ವಿ ಶಿವಶಂಕರ್ ಅವರು ಬರೆದ ಗೀತೆ ಕೇಳಿದಿರಿ. ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲಿ ಚಿತ್ರ ನಮ್ಮ ಊರು.

0: ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ರೌಡಿ ರಂಗಣ್ಣ ಚಿತ್ರದ ಗೀತೆ ಕೇಳಿದಿರಿ. ಜಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ಸತ್ಯಂ ಅವರದು.
1: ಭಗವಂತ ಕೈಕೊಟ್ಟ ಭಗವಂತ

0: ಭಗವಂತ ಕಾಲ್ಕೊಟ್ಟ ಯಾಕೆ ಭಗವಂತ ಕಾಲ್ಕೊಟ್ಟ ನಡೆಯೋಕಂತ ಅದನ್ಯಾಕೆ ಎತ್ತುವೆ ಉದಿಯೋಕಂತ.
1: ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತಾಪ್ರಿಯ ಅವರು ಬರೆದ ಗೀತೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಮಣ್ಣಿನ ಮಗ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಆತ್ಮೀಯರೇ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೆಲವು ವಿಶಿಷ್ಟ ವಿಭಿನ್ನ ಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11 ಗಂಟೆ. ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು, ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ 2 ನಿಮಿಷ ಆಗುತ್ತದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತೀ ಕೇಂದ್ರದಿಂದ ಮುಂದುವರಿಯುವುದು.

0: ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026 UGCET ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಲಿದ್ದು, 2 ಗಂಟೆಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE ಅಂಕಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ದಿನಾಂಕ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿಯವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಮಂಡಳಿ ತಿಳಿಸಿದೆ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟ್ರೀಯ ರಕ್ಷಣೆಗಳಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸ ತುಂಬಿತು ಎಂದು ಹೇಳಿದ್ದಾರೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಅಂತಿಮ ಸುತ್ತಿನ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:30 ಹಾಗೂ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
3: ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು.
4: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
2: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:04:55 ಸಮಯ ಆಗಿದೆ. ಶನಿವಾರದ ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಒಂದಷ್ಟು ಚಂದದ ಹಾಡುಗಳನ್ನ ಆರಿಸಿ ನಿಮಗಾಗಿ ಪ್ರಸಾರ ಮಾಡಲಾಗ್ತಾ ಇದೆ. ಕಾರ್ಯಕ್ರಮದ ಮೊದಲಲ್ಲಿ ಬರ್ತಾ ಇದೆ ಸಿದ್ಲಿಂಗು ಚಿತ್ರದ ಗೀತೆ. ಅರಸು ಅಂತಾರೆಯವರ ಸಾಹಿತ್ಯ, ಅನುಪ್ ಸೀಲಿನ್ ಅವರ ಸಂಗೀತ, ಅನುರಾಧ ಭಟ್ ಹಾಡಿದ್ದಾರೆ.

ಯಾರೇ ಕೂಗಾಡಲಿ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳು, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ನಿಂತು ನೋಡಲೇನು ಈ ಹಾಡು ಚೇತನ್ ಹಾಗೂ ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರದ್ದೇ ಸಂಗೀತವಿತ್ತು. ಶಿಕಾರಿ ಚಿತ್ರದ ಗೀತೆಯಾಗಿತ್ತು.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ನೀವು ಕೇಳಿದ್ರಿ. ಕಳ್ಳಿ ಇವಳು ಕಳ್ಳಿ ಇವಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಪ್ರೇಮ್ ಅಡ್ಡ ಚಿತ್ರದ ಗೀತೆ ಕೇಳಿದ್ದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಗೆಳತಿ ನಿನ್ನಿಂದ ಈ ಹಾಡು ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿತ್ತು. ಸಂತೋಷ್ ನಾಯಕ್ ಅವರು ಬರೆದ ಗೀತೆಗೆ ಗುರುಕಿರಣ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. 102.9 FM ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಪ್ರಕಟಣೆಗಳು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಜ್ಯ ಎಫ್ ಎಂ ಕೇಂದ್ರ, ಸಮಯ 11:32 ಆಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
1: ಗಳಲ್ಲಿ ಕೂಡ ಹೆಸರು ಮಾಡಿದಂತಹ ಉಡುಪಿಯ ಚೆಲುವ ಚಲದಂಕ ಅಂತಾನೆ ಹೇಳಬಹುದು. ನಮ್ಮ ಏರಿಯಾದಲ್ಲಿ ಒಂದು ದಿನ ಅಂತ ಬಂದವರು ಶ್ರೀಮನ್ ನಾರಾಯಣನ ಅವತಾರವನ್ನ ತಾಳಿದ್ರು ತುಘಲಕ್. ಉಳಿದವರು ಕಂಡಂತೆ ಚಾರ್ಲಿ 777 ಅಂತ ಸಪ್ತ ಸಾಗರದ ಆಚೆ ಎಲ್ಲೋ ನಮ್ಮನ್ನ ಕರ್ಕೊಂಡು ಹೋದ್ರು. ಇವರದ್ದು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಅಷ್ಟೇ ಅಲ್ಲ, ಈ ಕಿರಿಕ್ ಪಾರ್ಟಿಗೆ ದೊಡ್ಡ ಅಭಿಮಾನಿ ಬಳಗನೇ ಇದೆ. ಅರೆರೆರೆರೆ, ಗೊತ್ತಾಯ್ತು ಗೊತ್ತಾಯ್ತು ಬಿಡ್ರಿ, ನಮ್ಮ ರಕ್ಷಿತ್ ಶೆಟ್ಟಿ ಬಗ್ಗೆ ಅಲ್ವಾ ಅಂತ ಹೇಳ್ತಾ ಇದ್ದೀರಲ್ವಾ. ಹೌದು, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ, ನಮ್ಮ ರಕ್ಷಿತ್ ಶೆಟ್ಟಿಯವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟು 26 ವರ್ಷಗಳಾಗಿದೆ. ಸಾಕಷ್ಟು ಚಂದದ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ. ಇವತ್ತಿನ ಕಲಾಭಾರತಿಯಲ್ಲಿ ರಕ್ಷಿತ್ ಶೆಟ್ಟಿ.

ಕಿರಿಕ್ಪಾಟಿ ಚಿತ್ರದಾಗಿದೆಯನ್ನ ನೀವು ಕೇಳಿದ್ರಿ. ಧನಂಜಯ ರಂಜನ್ ಅವರ ಸಾಹಿತ್ಯ ಇತ್ತು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ, ವಿಜಯಪ್ರಕಾಶ್ ಮತ್ತು ಸಂಗಡಿಗರು ಹಾಡಿಗೆ ಧ್ವನಿಯಾಗಿದ್ರು. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರ ಜನ್ಮದಿನ ಇಂದು.

ಕನ್ನಡ ಚಿತ್ರರಂಗದ ಸಕ್ರಿಯ ಪ್ರತಿಭಾವಂತ ನಟ, ಯುವ ನಿರ್ದೇಶಕ. ಜೋನ್ ಆರೋ 1983 ಉಡುಪಿಯಲ್ಲಿ ಹುಟ್ಟಿದ್ರು. ಇಂಜಿನಿಯರಿಂಗ್ ಪದವೀಧರರಾದ ರಕ್ಷಿತ್ ಶೆಟ್ಟಿ ಚಿತ್ರರಂಗಕ್ಕೂ ಮುಂಚೆ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕೂಡ ಕೆಲಸ ಮಾಡಿದ್ರು. 2010 ನಮ್ಮ ಏರಿಯಾದಲ್ಲಿ ಒಂದು ದಿನ ಸಿನಿಮಾದ ಮೂಲಕ ಸಿನಿಮಾ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರು. ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ, ಇದು ಕಡಿಮೆ ಬಡ್ಜೆಟ್ನಲ್ಲಿ ಒಳ್ಳೆಯ ಕಥೆಯ ಜೊತೆಗೆ ಬಂದಂಥ ಈ ಸಿನಿಮಾ ರಕ್ಷಿತ್ ಶೆಟ್ಟಿಯವರ ಸಿನಿಮಾ ಜೀವನಕ್ಕೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕ್ತು. ಅದಾದ ಮೇಲೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ನಿರ್ದೇಶಕರಾದರು, ನಂತರ ನಿರ್ಮಾಪಕರಾದರು. ಕಿರಿಕ್ ಪಾರ್ಟಿ, ಹಂಬಲ್ ಪೊಲಿಟಿಷಿಯನ್ ನೊಗರಾಜ್, 777 ಚಾರ್ಲಿ, ಸಪ್ತಸಾಗರದ ಆಚೆ ಇಂಥ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿ ಪ್ಯಾನ್ ಇಂಡಿಯಾ ನಿರ್ದೇಶಕ ನಟನಾಗಿ ಕೂಡ ಹೆಸರಾಗಿದ್ದಾರೆ ರಕ್ಷಿತ್ ಶೆಟ್ಟಿ.

0: ಉಳಿದವರು ಕಂಡಂತೆ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಸುನಿಯವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಶಂಕರ್ ಮಹಾದೇವನ್ ಹಾಗೂ ವಾಣಿ ಹರಿಕೃಷ್ಣ ದನಿಯಾಗಿದ್ರು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: 11:44:55 ಸಮಯ ಆಗಿದೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳನ್ನು ನಾವು ಕೇಳ್ತಾ ಇದ್ದೇವೆ. ನಟ, ನಿರ್ದೇಶಕ, ನಿರ್ಮಾಪಕನಾಗಿ ರಕ್ಷಿತ್ ಶೆಟ್ಟಿ ಹೆಸರಾಗಿದ್ದಾರೆ. ಅವರ ಸಿನಿಮಾಗಳಲ್ಲಿ ನಾವು ಒಂದಷ್ಟು ವಿಶೇಷತೆಗಳನ್ನು ಗಮನಿಸಬಹುದು. ಸ್ಯಾಂಡಲ್ವುಡ್ನಲ್ಲಿ ಒಂದಷ್ಟು ಹೊಸ ಅಲೆಯ ಸಿನಿಮಾಗಳ ಹೊಸ

ಹಾಗೆ ಒಂದು ಒಂದು ರೀತಿಯ ಪ್ರೇಮ ಕಾವ್ಯ ಅನ್ನುವ ಹಾಗೆ ಸಪ್ತಸಾಗರದ ಆಚೆಯಲ್ಲೋ ಈ ಒಂದು ಇಂತಹ ಒಂದು ಭಾವನಾತ್ಮಕ ಅಂಶಗಳನ್ನು ಇಟ್ಕೊಂಡು ಕೂಡ ಪ್ರೇಕ್ಷಕರನ್ನ ಒಂಥರ ಎಮೋಷನಲ್ ಆಗಿ ಕನೆಕ್ಟ್ ಮಾಡುವಂಥ ವಿಶೇಷತೆ ರಾಕ್ಷಿತ್ ಶೆಟ್ಟಿಯವ್ರದ್ದು ಅಂತ ಹೇಳಬಹುದು. ಹಾಗೆಯೇ ಒಂದು ರೀತಿ ಟೆಕ್ನಿಕಲ್ ಆಗಿ ಕೂಡ ಅವರ ಸಿನಿಮಾಗಳು ಸಾಕಷ್ಟು ವಿಶೇಷತೆಯಿಂದ ಇರುತ್ತೆ. ಒಳ್ಳೆಯ ಹಿನ್ನೆಲೆ ಸಂಗೀತ, ಸಿನಿಮಾಟೋಗ್ರಫಿಗೆ ಕೂಡ ಇವರು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಮತ್ತು ಸಾಧ್ಯವಾದಷ್ಟು ಕೂಡ ಅವರ ಒಂದು ಸಿನಿಮಾ ಬ್ಯಾನರ್ನಲ್ಲಿ ಹೊಸ ಹೊಸ ನಿರ್ದೇಶಕರು, ನಟ, ಬರಹಗಾರರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ಜೊತೆಗೆ ಸ್ಕ್ರಿಪ್ಟ್ ಕೆಲಸ ಇರಬಹುದು, ಪ್ರೀ ಪ್ರೊಡಕ್ಷನ್ಗೆ ಅಂತಲೇ ಸಾಕಷ್ಟು ಸಮಯವನ್ನು ತಗೊಳ್ತಾರೆ. ಹಾಗಾಗಿ ನನ್ನ ಕೆಲಸ ತುಂಬ ಸ್ಲೋ ಅಂತ ಬಹಳಷ್ಟು ಜನ ಹೇಳಿದ್ರು ಕೂಡ ಹೌದು, ಅಷ್ಟು ಸಮಯ ಬೇಕಾಗತ್ತೆ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡಿ ಸಿನಿಮಾ ಮಾಡೋದ್ರಿಂದ ಕೆಲವೊಂದ್ಸಲ ಸಮಯ ತಗೊಳ್ಳುತ್ತೆ ಅನ್ನುವ ಒಂದು ವಿಚಾರವನ್ನು ಕೂಡ ರಕ್ಷಿತ್ ಶೆಟ್ಟಿಯವರು ಒಪ್ಕೊಳ್ತಾರೆ.

ಅವನೇ ಶ್ರೀಮನ್ನಾರಾಯಣ ಚಿತ್ರದ ಹಾಡು ಕೇಳಿದ್ರಲ್ಲ ನೀವು. ಈ ಹಾಡನ್ನು ಬರ್ತಿದ್ದು ನಾಗರಾಜ್ ಶರ್ಮಾ, ಚರಣ್ ರಾಜ್ ಅವರ ಸಂಗೀತ ಇತ್ತು. ಅನುರಾಗ್ ಕುಲಕರ್ಣಿ, ಅನನ್ಯ ಭಟ್ ಮತ್ತು ಸಂಗಡಿಗರು ಗೀತೆಗೆ ದನಿಯಾಗಿದ್ರು. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತ ಇತ್ತು. ಇನ್ನು 2010 ನಮ್ಮ ಏರಿಯಾದಲ್ಲಿ ಒಂದು ದಿನ, ತುಘಲಕ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಉಳಿದವರು ಕಂಡಂತೆ, ವಾಸ್ತು ಪ್ರಕಾರ, ಜಾತ್ರೆ, ರಿಕ್ಕಿ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಜಿಗರ್ ತಂಡ, ಕಿರಿಕ್ ಪಾರ್ಟಿ, ಅವನೇ ಶ್ರೀಮನ್ ನಾರಾಯಣ, ಚಾರ್ಲಿ 777, ಸಪ್ತ ಸಾಗರದ ಆಚೆ ಇಲ್ಲೋ ಸಿನಿಮಾಗಳಿಗೆ ರಕ್ಷಿತ್ ಶೆಟ್ಟಿ ಅವರು ಕೆಲಸ ಮಾಡಿದ್ದಾರೆ. ಹೊಸಬರಿಗೆ ಅವರು ಅವಕಾಶ ಕೊಡ್ತಾರೆ ಅಂತ ಅಂದ್ವಲ್ಲ, ಹೌದಲ್ವಾ? ಇವತ್ತು ಇಡೀ ದೇಶದಲ್ಲಿ ಹೆಸರಾಗಿರುವಂತಹ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಅವರನ್ನ ಚಿತ್ರರಂಗಕ್ಕೆ ತಂದಿದ್ದು, ಹಾಗೆ ರುಕ್ಮಿಣಿ ವಸಂತ್ ಅನ್ನುವ ನಟಿಯನ್ನ ಸಿನಿಮಾ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದು ಕೂಡ, ಪರಿಚಯ ಮಾಡಿದ್ದು ಕೂಡ ರಕ್ಷಿತ್ ಶೆಟ್ಟಿ ಅವರೇ. ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ ಚಿತ್ರದ ಒಂದು ಹಾಡನ್ನ ಕೇಳಿ. ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಈ ಗೀತೆಗೆ ದನಿಯಾಗಿದ್ದಾರೆ. ಸುವರ್ಣ ಶರ್ಮಾ ಅವರ ಸಾಹಿತ್ಯ ಇದೆ, ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇದೆ.

ಖ್ಯಾತ ನಟ ನಿರ್ದೇಶಕ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಅವರ ಜನ್ಮದಿನ ಇಂದು. ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕನಸುಗಳನ್ನ ಹೊತ್ತಿರುವಂತಹ ರಕ್ಷಿತ್ ಶೆಟ್ಟಿ ಅವರ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದೆ. ನಟನೆ, ನಿರ್ದೇಶನ, ನಿರ್ಮಾಣ ಎಲ್ಲವೂ ಕೂಡ ಅವರ ಒಂದು ಕನಸು. ಅವರು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದು ನಮ್ಮೆಲ್ಲರ ಪ್ರೀತಿಯ ಹಾರೈಕೆ. ಹ್ಯಾಪಿ ಬರ್ತ್ಡೇ ಟು ಯು ರಕ್ಷಿತ್ ಶೆಟ್ಟಿ. ಇದು ವಿವಿಧ ಭಾರತಿಯಿಂದ ನಿಮ್ಮೆಲ್ಲರ ಕಡೆಯಿಂದ ಪ್ರೀತಿಯ ಜನ್ಮದಿನದ ಹಾರೈಕೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಫಾರ್ವರ್ಡ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭೌತ ವಿಜ್ಞಾನಿ ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆ ಇಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
1: ಜಗತ್ತಿನಲ್ಲಿ ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ, ನಮ್ಮ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುವಂತ ಈ ಗೊರ್ಲೆ ತಗೊಂಡ್ರೆ, ಹಲವೊಂದು ಬೆಳೆಗಳ ನಾಶ ಮಾಡುವಂತಹ ಕೀಟಗಳು ಕಂಡು ಬರ್ತವೆ. ಕೀಟಗಳು ಅಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು ನಮಗೆ ಒಳ್ಳೇದನ್ನು ಮಾಡ್ತವೆ. ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್, ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಮುನ್ನ ಹಾನಿ ಆಗದೆ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿ ಆಗದೆ ಇರಲಿ, ಕೀಟ ಪೀಡೆಗಳ ತಹಬದಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ತಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ 4 ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ವರ್ಷದ ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ ಅರೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ ಆಗಿದೆ 12:05. ವನಿತಾ ವಿಹಾರ.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ. ಪ್ರಸ್ತುತಪಡಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂ.

ಕಂಡರೂ ಕಾಣಲಾರದ ಅಂತರಂಗದ ಕಲ್ಪನೆಗೆ ನಿಲುಕದ ನಾವೆತ್ತ ಸಾಗಿದರೂ ಅತ್ತ ಅಗಾಧವಾಗಿಯೇ ಕಣ್ಮುಂದೆ ಗೋಚರಿಸುವ ಎಷ್ಟೇ ಎತ್ತರಕ್ಕೇರಿದರೂ ಅದಕ್ಕಿಂತ ಎತ್ತರಕ್ಕೆ ಏರಿ ನಿಲ್ಲುವ ಅದಮ್ಯ ಅಪಾರ ಗೋಚರ ವಿಶ್ವರೂಪದ ಕೇಂದ್ರೀಕೃತ ಶಕ್ತಿ ಅದೇ ಪ್ರಕೃತಿ.

ಎತ್ತ ಸುತ್ತಿದರೂ ಪಾತಾಳಕ್ಕೆ ಇಳಿದರೂ ನಿಲ್ಲಬೇಕಾದದ್ದು ಇಲ್ಲೇ ಇದೇ ಮಹಾಮನೆಯಲ್ಲೇ. ಆ ಮನೆಯೇ ದಶ ದಿಕ್ಕುಗಳಲ್ಲಿ ಹರಡಿಕೊಂಡ ನಿಸರ್ಗ. ಆ ಮನೆಯ ಭೌತಿಕ ಹಾಗೂ ಜೀವ ಸಂಕುಲಗಳೆಲ್ಲವೂ ಒಟ್ಟಾಗಿ ಕರೆಸಿಕೊಳ್ಳುವುದೇ ಪ್ರಕೃತಿಯ ಪರಿಸರ.

ಯಾವತ್ ಭೂಮಂಡಲಂ ದತ್ತೆ ಸಮೃಗವನ ಕಾನನಂ ತಾವತ್ ತಿಷ್ಠತತಿ ಮೇದಿನ್ಯಂ ಸಂತತಿ ಪುತ್ರ ಪೌತ್ರಕಿ. ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಮೃಗ ವನ ಕಾನನ ಇರುತ್ತದೆಯೋ ಅಲ್ಲಿಯವರೆಗೆ ಜೀವಿಗಳ ವಂಶ ಸಾಗುತ್ತಲೇ ಇರುತ್ತದೆ. ಮಾನವ ಕುಲ ಈ ಅಖಂಡ ಸೃಷ್ಟಿಯ ಅಂಗವೇ ಹೊರತು ಅದರ ಮಾಲೀಕರಲ್ಲ. ಮನುಷ್ಯ ಅಭಿವೃದ್ಧಿಯತ್ತ ಸಾಗಿದಾಗಲೆಲ್ಲ ಅವನ ಅವಶ್ಯಕತೆಗಳು ಹೆಚ್ಚಿದಂತೆಲ್ಲ ನಿರ್ಮಲ ನಿಷ್ಕಳಂಕ ಪರಿಸರ ನಾಶದ ಅಂಚಿಗೆ ನಿಲ್ಲುತ್ತದೆ, ಅಥವಾ ಅದು ತನ್ನ ಮೂಲ ರೂಪವನ್ನ ಕಳೆದುಕೊಳ್ಳುತ್ತದೆ.

ಪರಿಸರ ಎಂದರೇನು? ಪರಿಸರ ಎಂದರೆ ನಮ್ಮನ್ನ ಸುತ್ತುವರೆದಿರುವ ಸುತ್ತಮುತ್ತಲಿನ ಒಟ್ಟಾರೆ ವಾತಾವರಣ ಅಥವಾ ಪರಿಸ್ಥಿತಿ. ಪರಿ ಎಂದರೆ ಸುತ್ತಲು, ಸರ ಎಂದರೆ ಆವರಿಸಿರುವುದು ಎಂದರ್ಥ. ಯಾವುದೇ ಒಂದು ಜೀವಿಯು, ಮನುಷ್ಯ, ಪ್ರಾಣಿ ಅಥವಾ ಸಸ್ಯ, ಬದುಕಲು ಅದರ ಸುತ್ತಲಿರಬೇಕಾದ ಭೌತಿಕ ಮತ್ತು ಜೈವಿಕ ಸನ್ನಿವೇಶವೇ ಪರಿಸರ. ಇದರಲ್ಲಿ ಪ್ರಕೃತಿಯ ಅಂಶಗಳು ಇರುತ್ತವೆ, ಗಾಳಿ, ನೀರು, ಬೆಳಕು ಹೀಗೆ, ಮತ್ತು ಮನುಷ್ಯ ನಿರ್ಮಿಸಿದ ಅಂಶಗಳು ಕೂಡ ಇರುತ್ತವೆ. ಮನೆ, ರಸ್ತೆ, ಸಮಾಜ, ಸಂಸ್ಕೃತಿ, ಒಟ್ಟಿನಲ್ಲಿ ಎಲ್ಲವನ್ನೂ ಒಳಗೊಂಡದ್ದು ಪರಿಸರ. ಪ್ರಕೃತಿಯು ಅನಾವರಣಗೊಳ್ಳುವುದೇ ಅದರ ಪರಿಸರದ ಪ್ರತಿರೂಪಗಳಲ್ಲಿ. ಸಕಲ ಜೀವ ನಿರ್ಜೀವ ವಸ್ತುಗಳೇ ಅದರ ಆಕರಗಳು. ಸಮಸ್ತ ಪ್ರಕೃತಿಯ ಅಂಶ ರೂಪಗಳ ಮಗ್ಗುಲೇ ಪರಿಸರ. ಪರಿಸರ ಮಾನವ ಬದುಕಿನ ಉದ್ದಗಲ ಆಳೆತ್ತರಗಳಲ್ಲಿ ವ್ಯಾಪಿಸಿ ನಿಂತ ಜಗುಲಿ ಎಂದರೆ ನಮಗೆ ಇನ್ನಷ್ಟು ಆಪ್ತ ಅಲ್ಲವೇ? ಹಾಗಿದ್ದರೆ ಆ ಜಗುಲಿಯ ಸುತ್ತಲೂ ಸುತ್ತಿ ಪ್ರಕೃತಿಯೆಡೆಗೆ ಸಾಗಿ ಹೋಗೋಣ ಬನ್ನಿ. ಪರಿಸರದ ಪ್ರತಿರೂಪಗಳನ್ನೊಮ್ಮೆ ಮುಟ್ಟಿ, ತಟ್ಟಿ, ತಡವಿ ವಿಸ್ಮಯ ರೋಮಾಂಚನಗೊಳ್ಳುವುದಿದೆಯಲ್ಲ, ಆ ಸುಖದ ಮುಂದೆ ಬೇರಾವ ಸುಖವೂ ನಿಲ್ಲದು.

ಸೂರ್ಯ, ತಂಪು ತಂಪು ಚಂದ್ರ, ಹೊಳೆವ ಚುಕ್ಕಿ ರಾಶಿಗಳು, ಆ ಸರೆಯ ಹಂಗಿಲ್ಲದೆ ಮುಗಿಲಿಗೆ ಜೋತು ಬೀಳುವ ಕಾರ್ಮೋಡಗಳು, ಮೆತ್ತೆ ಮೆತ್ತೆಗೆ ಬಾನಿಂದ ಭುವಿಗೆ ಸುರಿವ ಮಳೆ, ಆಹಾ ಹಿಮಾಚ್ಛಾದಿತ ಶಿಖರದ ತುದಿ ಮುಟ್ಟಿ ಮತ್ತೆ ಭುವಿಗೆ ಬನ್ನಿ. ಮೊದಲ ಮಳೆ ಮಣ್ಣ ಮೈ ಸೋಂಕಿದರೆ ಘಮ್ಮೆನ್ನುವ ಸುವಾಸನೆಯೆಡೆಗೆ ಸಾಗಿ ತಲೆಬಾಗಿ ಬನ್ನಿ ಬನ್ನಿ. ಮಳೆಗಾಲದ ಮಲೆನಾಡದು ಹರಿದ್ವರ್ಣವ ಹೊದ್ದಿಹುದು, ತಿಳಿ ನೀರ ಮಳೆಹನಿಯು ಶೃಂಗಾರ ಗುಂಡಿಹುದು, ಹಾಸಿ ಬಿದ್ದ ನೆಲದ ಮೇಲೆ ಹಸಿರು ಮಖಮಲ್ಲ ಹಾಸಿಹುದು, ಹಸಿರುಕ್ಕಿ ಮುಕ್ಕಳಿಸುತ್ತಿವೆ ಗಿರಿಶಿಖರ ಬೆಟ್ಟ ಸಾಲುಗಳು, ನೋಡ ನೋಡುತ್ತಲೇ ಹೂವ ತೇರ ಹೊತ್ತಿವೆ ಮರಗಿಡಗಳು, ಯಾವ ದೇವರಿಗೆ ಅರ್ಪಿಸಲು ಹೂವ ಪೋಣಿಸಿ ಹಾಗೇ ಸುಮ್ಮನೊಂದು ಶೃಂಗಾರ ಕಾವ್ಯಕ್ಕೆ ತೊಡಿಸಲು, ಅದು ಹನಿಯು ಹನಿಯೊಳು ಸೇರಿ ಹರಿವಾಗುವ ಹೊಳೆ ಹಳ್ಳ ಕಾಲುವೆ ನದಿಗೆ ಸೇರಿ ನದಿ ಕಡಲಿಗೆ ಕಡಲು ಸಾಗರಕ್ಕೆ ಸೇರುವ ದಿವ್ಯ ಧ್ಯಾನವ ನೋಡಿ, ಅದು ಗಿರಿಯೂ ಬಾಗುತ್ತಿದೆ ಮಳೆ ಸುರಿಸಿದ ನಿಸರ್ಗ ದೇವಿಗೆ ಮಣಿಯೇ, ಹೂವರಳ ಸುದ್ದಿಗಾಗಿ ಕಾದಿರುವ ದುಂಬಿಗಳು.

ಓಹೋ, ಕಂಡಿದ್ದು ಕನಸೇ? ಹಾಗೆಯೇ ಕನಸ ಕಳೆದು ಹಕೀಕತ್ತಿಗೆ ಬನ್ನಿ. ಕತ್ತಲ ಸೀಳಿ ಮೇಲೇರಿ ಬರುವ ಸೂರ್ಯ ಚಂದ್ರ ಚುಕ್ಕಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕದಡಿ ಹೋಗಿವೆ. ಹಸಿರು ಹರಿದ್ವರ್ಣ ಮಲೆಗಳು ಚಲ್ಲಾಪಿಲ್ಲಿ, ಕುಲಿವ ನವಿಲು, ಕಿಚಿಪಿಚಿಗುಡುವ ಹಕ್ಕಿ ಪಿಕ್ಕಿಗಳು, ಉಳಿವ ಗಿಳಿ ಕೊರವಂಕಗಳು, ಕುಹುಗುಡುವ ಕೊರಳು ಕೊಂಕಿಸುವ ಕೋಗಿಲೆಗಳು ದಿಕ್ಕು ತಪ್ಪಿ ದಿಕ್ಕಾ ಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿನೀರು ಹೂಳು ತುಂಬಿ ಮಡ್ಡಿಯಾಗಿದೆ. ಸಾಗರ ಭೋರ್ಗರೆವ ಕಡಲುಗಳ ನೀರು ವಿಷ ನುಂಗಿ ವಿಷವ ಕಕ್ಕುತ್ತಿವೆ. ಧುಮ್ಮಿಕ್ಕುವ ಜಲಪಾತಗಳ ಬೆಳ್ಳೊರೆಯ ತೊರೆಗಳ ಬರೀ ಅವಶೇಷಗಳಿವೆ. ಪ್ರಕೃತಿಯ ಪ್ರತಿರೂಪಗಳು ಜರಿದು ಬಿದ್ದಿವೆ.

ಅಲೆಮಾರಿಯಾದ ಮಾನವ ಯಾವಾಗ ನೆಲ ನಿಲ್ಲುವುದಕ್ಕೆ ತೊಡಗಿದನೋ ಪ್ರಕೃತಿಯ ಸಂಪತ್ತನ್ನು ಬಳಸಿಕೊಂಡೇ ಕುಟೀರ ಗುಡಿಸಲು ಮನೆ ಕಟ್ಟಿಕೊಂಡು ಗೋಡೆಯೊಳಗೆ ಬಂಧಿಯಾದನು. ಈ ಬಂಧನದ ಏಕತಾನತೆಗೆ ಪರಿಹಾರವಾಗಿ ಮನೋಲ್ಲಾಸಕ್ಕೆಂದು ಬನಸಿರಿಯಡಿಗೆ ಮುಖ ಮಾಡತೊಡಗಿದನು. ಅದಾದ ಮೇಲೆ ಮಹಲಿನ ಸುಖಲೋಲುಪತಿಗೆ ಮನಗೊಟ್ಟು ಸಿಕ್ಕ ಸಿಕ್ಕಲ್ಲಿ ಕೈಯಿಟ್ಟು ಸುಂದರ ತಾಯೊಡಲ ಬಗೆಯತೊಡಗಿದನು. ಪ್ರಕೃತಿಯದೆಲ್ಲವನ್ನೂ ವಿಂಗಡಿಸಿ ಕೊಚ್ಚಿ ತಂದು ತನ್ನ ಸುತ್ತ ಹಾಸಿಕೊಂಡನು. ಮಹಲುಗಳು, ವಸತಿ ಸಂಕೀರ್ಣ, ಜಲ ಉದ್ಯಾವನಗಳು, ರಸ್ತೆ, ಸಾರ್ವಜನಿಕ ತಂಗುದಾಣಗಳು, ಆಶ್ರಯದಾಣಗಳು, ಸೇತುವೆಗಳನ್ನ ನಿರ್ಮಿಸಿಕೊಂಡು ನಗರೀಕರಣಗೊಂಡು ನಾಗರಿಕ ಅನಿಸಿಕೊಂಡನು. ಮಾನವ ಕುಲದ ಬಯಕೆ ಎಂಬ ಕಬಂಧ ಬಾಹುಗಳು ನೆಲ, ಜಲ, ಕಾಡು, ಹಸಿರು, ನೀರು ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಚಾಚಿಕೊಳ್ಳತೊಡಗಿದ ಮೇಲೆ ಪರ್ಯಾವರಣವಷ್ಟೇ ಅಲ್ಲ, ವಾತಾವರಣವು ಹದ ತಪ್ಪಿದವು. ಸುಡುವ ಅಗ್ನಿ ಕುಂಡವಾಗುವ ಬೇಸಿಗೆ, ಅತಿವೃಷ್ಟಿ ಅನಾವೃಷ್ಟಿಯ ಮಳೆಗಾಲ, ವಿಪರೀತಗಳಿಂದ ಕೂಡಿದ ಚಳಿಗಾಲ, ಹೀಗೆ ಪ್ರಕೃತಿ ಕೂಡ ತನ್ನ ಸಮತೋಲನವನ್ನ ಕಳೆದುಕೊಂಡು ಒಂದಕ್ಕೊಂದು ಪೂರಕವಾಗಿ ಬದುಕಬೇಕಾದ ಕಾಡು ಮೃಗ ಪಕ್ಷಿ ಭೂಖಂಡದ ಒಳ ಹೊರ ಪದರದ ಮೇಲಿನ ಜೀವ ಜಂತುಗಳ ಬದುಕಿಗೆ ಕಂಟಕವಾಗಿ ಅನೇಕ ಬಲು ಅಪರೂಪದ ಜೀವ ಜಾತಿಗಳು ಕಣ್ಮರೆಯಾಗಿವೆ.

ಸರ್ಕಾರಗಳು ವನ್ಯ ಮೃಗಾಲಯಗಳನ್ನ, ಪಕ್ಷಿಧಾಮಗಳನ್ನ, ಸುರಕ್ಷಿತ ಅರಣ್ಯ ವಲಯಗಳನ್ನ ನಿರ್ಮಿಸಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರತವಾದರೂ ಕೂಡ ನಿಸರ್ಗ ವಿಕೋಪಗಳಿಂದ ಅವುಗಳ ರಕ್ಷಣೆ ಕಷ್ಟಕರವಾಗಿದೆ. ಮಾನವನ ಇನ್ನೊಂದು ಬೃಹತ್ ಸಾಧನೆ ಎಂದರೆ ಕಾರ್ಖಾನೆಗಳು. ಮಾನವ ಕುಲದ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸುತ್ತೇನೆಂದು ಹುಟ್ಟಿಕೊಂಡ ಕಾರ್ಖಾನೆಗಳು ಬೆಳೆವ ಮಣ್ಣು, ಕುಡಿಯುವ ನೀರು, ಉಸಿರಿನ ಗಾಳಿಗೆ ಕಟ್ಟಿಕೊಟ್ಟದ್ದು ವಿಷದ ಬುತ್ತಿಯನ್ನು. ಮಾನವ ಅದ್ಭುತ ಕನಸುಗಾರ. ಅದರ ಸಾಕಾರಕ್ಕಾಗಿ ನಿಸರ್ಗದ ಪರಿಸರವನ್ನು ಕಂಗೆಡಿಸುತ್ತಲೇ ನಡೆದಿದ್ದನ್ನ ಕಾಣುತ್ತೇವೆ. ನಿಸರ್ಗ ತನ್ನ ಮೇಲಿನ ಹಸ್ತಕ್ಷೇಪವನ್ನು ಎಂದೂ ಸಹಿಸುವುದಿಲ್ಲ. ಈ ಜಗದ ಮೇಲಿನ ಸಕಲ ಜೀವ ಜಂತುಗಳು ಪ್ರಕೃತಿಯ ಅಧೀನವಾಗಿ ಅದನ್ನ ಅನುಸರಿಸಿಕೊಂಡು ಅದರ ಅಪ್ಪಣೆಯ ಮೇರೆಗೆ ಚಲಿಸಬೇಕು. ಆದರೆ ತನ್ನನ್ನು ತಾನು ಅತಿ ಬುದ್ಧಿವಂತನೆಂಬ ಹಣವು ಹಚ್ಚಿಕೊಂಡ ಮಾನವ ಪ್ರಕೃತಿಯನ್ನ ಕಡೆಗಣಿಸಿ ತನ್ನ ಸುತ್ತ ತನ್ನದೇ ಆದ ಕೋಟೆ ಕಟ್ಟಿಕೊಳ್ಳುವ ಹವಣಿಕೆಯಲ್ಲಿ ನಿಸರ್ಗದತ್ತ ಪರಿಸರದ ಮೇಲೆ ಆಕ್ರಮಣಕಾರಿ ಅತಿಕ್ರಮಣಕಾರಿಯಾಗಿದ್ದರ ಪರಿಣಾಮ ಕಾಡಿನ ನಾಶ, ಅತಿಯಾದ ರಾಸಾಯನಿಕಗಳ ಬಳಕೆ, ನದಿ ಮೂಲಗಳ ದುರ್ಬಳಕೆ, ಸಮುದ್ರ ದಂಡೆಗಳ ಅತಿಕ್ರಮಣ, ವಿನಾಶಕಾರಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ, ಸಿಮೆಂಟ್ ಸೌಧಗಳ ಆಟಾಟೋಪ, ಗಿಡಮೂಲಿಕೆಗಳೆಂಬ ಸಂಜೀವಿನಿಗಳನ್ನ ನಿರ್ಲಕ್ಷಿಸಿ ಜೀವ ಕೊಲ್ಲುವ ರಾಸಾಯನಿಕ ಔಷಧಗಳ ಬಳಕೆ, ಪ್ಲಾಸ್ಟಿಕ್ನಂಥ ಭಸ್ಮಾಸುರ ಸೃಷ್ಟಿಯೊಂದಿಗೆ ಪ್ರಕೃತಿಯ ಚಕ್ರ ಏರುಪೇರಾಗಿ ಸಕಲ ಜೀವ ಜಗತ್ತನ್ನ ಅಳಿವಿನ ಅಂಚಿಗೆ ಒಯ್ದದ್ದಷ್ಟೇ ಅಲ್ಲ, ತನ್ನದೇ ನಾಶದ ಕಡೆಗೆ ಅಡಿಯಿಟ್ಟದ್ದು ಮಾತ್ರ ಅಪಾಯಕಾರಿ.

ಅಪಾಯಕಾರಿ ಆವಿಷ್ಕಾರಗಳಿಂದ ಬದಲಾದ ಪರಿಸರವನ್ನೊಮ್ಮೆ ಕಣ್ಮುಂದೆ ತಂದುಕೊಂಡರೆ ಜೀವ ನಡುಗುತ್ತದೆ ಅಲ್ಲವೇ? ಜೀವ ಕೊಲ್ಲುವ ಗಾಳಿ, ದಾಹ ತಣಿಸದ ನೀರು, ಜೀವ ಬಲಿ ಬೇಡುವ ಹರಿವ ನೀರು, ಸುಡುವ ಮುಂಜಾನೆ ಮುಸ್ಸಂಜೆ, ಉಗಿ ಕಾರುವ ಹಗಲು, ಅನ್ನಾಹಾರ ವಿಷವಾಗಿ ಕೊಲ್ಲುವ ಪರಿ, ಭೂಕಂಪನಗಳು, ಭೂಕುಸಿತಗಳು, ಸುನಾಮಿ ನೆರೆಹವಳಿಗಳು, ಸುಂಟರ ಗಾಳಿಗೆ ಮತ್ತೆ ಮತ್ತೆ ಸಿಕ್ಕು ತತ್ತರಿಸುವ ಭೂಮಿ, ತನ್ನನ್ನಾಶ್ರಯಿಸಿ ಬದುಕುವ ನಿಷ್ಪಾಪಿ ಜೀವ ಜಂತುಗಳ ಮಾರಣ ಹೋಮಕ್ಕೆ ತತ್ತರಿಸುತ್ತಿದೆ. ಅವುಗಳ ಮೂಕ ಮರ್ಮರ ಆಕ್ರಂದನಗಳಿಗೆ ಮನಬೆಂದ ನಿಸರ್ಗ ಕಂಬನಿ ಕರೆಯುತ್ತದೆ, ಮತ್ತೆ ಹಲವುತ್ತದೆ. ಮರಳಿ ಮಣ್ಣಿಗೆ ಬನ್ನಿ, ಮನೆಗೊಂದು ನೆಟ್ಟರೆ ಸಾಲದು, ಮನಸ್ಸಿಗೊಂದು ನೆಟ್ಟರೂ ಸಾಲದು, ಉಸಿರಿಗೊಂದೊಂದರಂತೆ ಗಿಡ ಮರ ನೆಡಬೇಕು ನೀವು ನಿಮ್ಮ ನುಳಿಸಿಕೊಳ್ಳಲು ಎಂದು ನಿಡು ಸುಯುತ್ತದೆ.

ಎಷ್ಟಾದರೂ ಕೂಡ ನಿಷ್ಠೆ ಬಿಡದೆ ಹೆತ್ತವುಳ ಪ್ರತಿರೂಪಗಳಂತಿರುವ ಮೋಡ ಹಿಡಿದಿಟ್ಟುಕೊಂಡು ಮಳೆ ಸುರಿಸುವ ಸೋಗು ಬಿಟ್ಟ ಬಾನಿಗೂ, ಸುತ್ತುವ ಸೂರ್ಯಂಗೂ, ಬುದ್ಧನಂತೆ ತಣ್ಣಗೆ ನಗುವ ಚಂದ್ರಂಗೂ, ವಿಷ ನುಂಗಿ ಉಸಿರೂಡುವ ಹಸಿರು ಮರ ಗಿಡಗಳಿಗೂ ಒಂದು ಸಲಾಮು ಸಲ್ಲಬೇಕಲ್ಲವೇ?

ಸ್ವಾಮಿಯ ಮೇಲೆ ಸ್ವಾಮ್ಯ ಸಾಧಿಸುವೆನೆಂದು ಸೆಡ್ಡು ಹೊಡೆದು ಸಾಕಾರಗೊಂಡಿದ್ದೆಲ್ಲವೂ ಹುಚ್ಚು ಕನಸುಗಳು. ಈಗ ಎಲ್ಲ ಕಳೆದುಕೊಂಡು ಬರಿಗೈಯಾಗುವ ಹಂತದಲ್ಲಿ ನಿಂತಿದ್ದೇವೆ. ಮತ್ತೆ ಪ್ರಕೃತಿಯ ಪರಿಸರದೆಡೆಗೆ ಹಿಂದಿರುಗುವ ಕಾಲ ದೂರವೇನಿಲ್ಲ. ಆದರೆ ಈ ಎಲ್ಲದಕ್ಕೆ ಯಾರು ಹೊಣೆ? ಅದರ ಹೊಣೆ ಹೊರುವವರಾರು? ಹೊರೆಯ ಅರಿವಾದಷ್ಟೇ ಸಾಕೆ? ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವೇ? ಗಿಡ ಮರ ಸಕಲ ಜೀವರಾಶಿಗೂ ಬೇಕು ರಕ್ಷಣೆ. ರಕ್ಷಣೆ ತೋರಿಕೆಯಾಗದೆ ತಪಸ್ಸಾಗಬೇಕು. ಮಲಿನವಲ್ಲದ, ಮುರುಕಾಗದ, ಅಖಂಡ ಪರಿಶುದ್ಧ ನಿಸರ್ಗ ಪರಿಸರವನ್ನ ಉಳಿಸಿ ನಮ್ಮ ಪೀಳಿಗೆಗೆ ಒಪ್ಪಿಸುವುದೇ ಆ ತಪಸ್ಸಿಗೆ ಸಲ್ಲುವ ಫಲ. ಪರಿಸರ ನಮ್ಮದೆಂದರೆ ಸಾಲದು. ಇದು ನಮ್ಮದು ಎಂಬುದೇ ಮೂಲ ಮಂತ್ರವಾಗಬೇಕು. ಸಕಲಕ್ಕೆಲ್ಲಕ್ಕೆ ತಾನೇ ಅಕಳಂಕ ಗುರು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ತ್ರಿ ಭರತವರ್ಷಭ ಎಂದು. ಇಲ್ಲಿ ಧರ್ಮವೆಂದರೆ ಜೀವನ. ಜೀವನ ಯಾವುದರಿಂದ ನಡೆಯುತ್ತದೆಯೋ ಅದಕ್ಕೆ ಅನುಕೂಲಕರವಾದ ಕೆಲಸವನ್ನು ನಾವು ಮಾಡಬೇಕು ಎಂದು.

ಪ್ರಕೃತಿಯಿಂದ ಪಡೆಯುತ್ತೇವಾದರೆ ಅದೇ ಪ್ರಕೃತಿಗೆ ಮರಳಿ ಕೊಡಲೇಬೇಕಾಗಿದ್ದು ನಿಜವಾದ ಮಾನವ ಧರ್ಮ. ಇದನ್ನರಿತು ಬಾಳುವುದೇ ಮಾನವೀಯತೆ. ಮಾನವ ನಿರ್ಮಿತ ಸಾಕಾರಗಳ ಉತ್ಖನನಕ್ಕೆ ಅಗೆದರೆ ಎಲ್ಲವೂ ಹುಚ್ಚು ಕನಸುಗಳು. ಈ ಕನಸುಗಳ ಸಾಕಾರಕ್ಕೆ ನಿಸರ್ಗ ಪರಿಸರ ಸೋರಿ ಹೋದ, ಸವೆದು ಹೋದ, ಮುಕ್ಕಾಗಿಸಿದ ಪಾಪದ ಹೊಣೆ ನಮ್ಮದು. ನಿಸರ್ಗದ ಪೂರಣದ ಹೊರೆ ಯಾರ ಹೆಗಲಿಗೇರಿಸುವುದು? ಮನುಷ್ಯ ಅಭಿವೃದ್ಧಿಯತ್ತ ಸಾಗುವಾಗ ಒಂದಷ್ಟು ಅವಶ್ಯಕತೆಗಳು ವೃದ್ಧಿಸುತ್ತವೆ. ಅದನ್ನು ಪೂರೈಸಿಕೊಳ್ಳಲಷ್ಟೇ ಅನುಮತಿ ಇದೆಯೇ ಹೊರತು ನಿಸರ್ಗವನ್ನು ಮುರಿದು ಕಟ್ಟುವ ಹಕ್ಕು ಯಾರಿಗೂ ಇಲ್ಲ. ಒಂದು ತುಂಡು ಪಂಚೆಯಲ್ಲಿ ಅದು ತಾವೇ ನೇಯ್ದದ್ದು ಇಡೀ ಬದುಕು ಕಳೆದ ಮಹಾನ್ ಮಾನವತಾವಾದಿ ಬಾಪೂಜಿ ಗಾಂಧೀಜಿ ಹೇಳುತ್ತಿದ್ದರು, ದೇರ್ ಇಸ್ ಸಫಿಷಿಯಂಟ್ ಇನ್ ನೇಚರ್ ಫಾರ್ ಎವ್ರಿ ಒನ್ಸ್ ನೀಡ್, ಬಟ್ ಈವನ್ ನೇಚರ್ ಕೆನಾಟ್ ಸೆಟಿಸ್ಫೈ ಎವ್ರಿ ಒನ್ಸ್ ಗ್ರೀಡ್.

ಇಂದ್ರನ ಲಾಲಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ ಅಲ್ಲ ಎಂಬ ಸತ್ಯವನ್ನು ಅರಿತು ಮಾನವ ತನ್ನೊಳಗಿನ ಒಳಾಂತರಂಗವ ಮಥಿಸಿ ಐಷಾರಾಮದ ಕಲ್ಪನೆ ಕೊಳ್ಳುಬಾಕುತನ ಅಗತ್ಯಗಳೆಂಬ ಹಪಾಹಪಿತನದ ಮರೀಚಿಕೆಯ ಹಿಂದೆ ಬೀಳುವುದರಿಂದಾಗುವ ದುರಂತಗಳನ್ನು ಅರಿತರೆ ನಮ್ಮ ಸುತ್ತಲಿನ ಪ್ರಕೃತಿ ಎಂಬ ಪ್ರಪಂಚ ನೆಮ್ಮದಿಯ ಉಸಿರ ಬಿಟ್ಟಿತು.

ಲಿಂಗುವ ಹನಿ ಹನಿಗೂ ಕೈಗಿತ್ತ ಪ್ರಕೃತಿಯ ಪೂಜೆ ಸಾಲದು. ಬಿತ್ತಬೇಕು ಬೀಜ, ಮರವಾಗಬೇಕು ನಾವು, ಮನೆ ಮಾಡುಗಳು ಕಾಡಾಗಬೇಕು, ಮುನ್ನ ಮಣ್ಣ ಒಪ್ಪಿಗೆ ಕೇಳಬೇಕು. ಬರೀ ಕೂಡಿ ಕಳೆಯುವುದಲ್ಲ, ಭಾವ ಬಿರಿದು ಮನಸ್ಸು ಮನೆಯಾಗಬೇಕು. ಕಣಕಣಕ್ಕೂ ಋಣ ಮುಟ್ಟಬೇಕು. ಕೊಟ್ಟೆ ತಟ್ಟೆಗಳೆಂಬ ಭಸ್ಮಾಸುರ ಬೀಜಗಳ ಕೊಂದು ಹೊಸದಾಗಬೇಕು. ಹಕ್ಕಿ ಹೆಕ್ಕುವ ಮೊದಲ ಕಡ್ಡಿಯಿಂದ ಮೊಟ್ಟೆ ಮರಿಯಾಗುವ ತನಕ, ಸಾಗರ ಹೊಸ ಹನಿಯಾಗಿ ನೆಲವ ನೆಕ್ಕುವ ತನಕ ಕಾಯಬೇಕು, ಕಾಡಬೇಕು.

ನಾಸ್ತಿ ಮೂಲಂ ಮನೌಷಧಂ, ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕವಾದ ಒಂದೇ ಒಂದು ಗಿಡವು ಈ ಪ್ರಕೃತಿಯಲ್ಲಿಲ್ಲ. ನಾವದನ್ನ ಅರಿಯಬೇಕು, ನಿಸರ್ಗದೆಡೆಗೆ ಮುಖ ಮಾಡಬೇಕು, ಮತ್ತೆ ಹಸಿರ ಹಬ್ಬಿಸಬೇಕು ಎನ್ನುವುದು ಆಕಾಶವಾಣಿಯ ಆಶಯ.

0: ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಪ್ರಕಟಣೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಕೇಳಿದ್ರೆ ಇಂದು ಸಂಜೆ 5 ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರಗಳನ್ನಾಧರಿಸಿದ ಕಾರ್ಯಕ್ರಮ. 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ ರಾಯಚೂರಿನ ಶ್ರೀಕೃಷ್ಣ ಸಂಗೀತ ವಿದ್ಯಾಲಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ, ನಂತರ

0: ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊರಡಗೇರ ಗ್ರಾಮದ ಚನ್ನಬಸವಣ್ಣಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 8:00 NDA ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಪ್ರಸಾರವಾಗಲಿದೆ. 8:35 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಶೆಣಪ ಬನ್ನಿಗಳು ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 9:15 ಭಾವಗೀತೆಗಳು. 9:30 ಯುವವಾಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ KV ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಣ ಪ್ರಸಾರವಾಗುವುದು. 10:30 ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಕೇಳಿದರೆ ಈಗ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿಬರಿ. ಸಂದರ್ಶಿಸುವವರು PM ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

0: ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಹಾರದ ಕಲಬೆರಕೆ ಮತ್ತೆ ಅದನ್ನು ಪತ್ತೆ ಹಚ್ಚುವಂತಹ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ.
2: ನಮಸ್ಕಾರ.
1: ಈಗ ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ?
2: ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು

0: ಮುಖ ಸಾಧನವಾಗಿದೆ.
1: ಹೌದು,
0: ಇಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21ರ ಒಂದು ಉಲ್ಲೇಖದ ಪ್ರಕಾರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ, ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಮೂಲ ವಿರೂಪ ಅಂದ್ರೆ ಅದರ ಬಣ್ಣ, ವಾಸನೆಯಲ್ಲಿ, ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ, ವ್ಯಾಪಾರೀಕರಣ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಒಂದು ಆಹಾರದ ಕಲಬೆರಕೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳ್ಬೋದು ಸರ್.
1: ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ, ಈ ಆಹಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
0: ಹಾ ಸರಿ. ಹಾಲಿನಲ್ಲಾಗಿರ್ಬಹುದು ಅಥವಾ ಎಣ್ಣೆಗಳಲ್ಲಾಗಿರ್ಬಹುದು, ತರಕಾರಿಯಲ್ಲಾಗಿರ್ಬಹುದು, ಬೇಳೆಕಾಳುಗಳಲ್ಲಾಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರ್ಬಹುದು, ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಈ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಭಾರತೀಯ ಆರೋಗ್ಯ ಇಲಾಖೆ ಏನು ಒಂದು ಗಣತಿಯನ್ನ ಮಾಡಿದೆ, ಅದರ ಪ್ರಕಾರವಾಗಿ 2016 ಮತ್ತು 17ರಲ್ಲಿ ಸುಮಾರು 23% ಈ ಒಂದು ಆಹಾರ ಮತ್ತು ಅದು ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೆ ಇರುವಂತಹ ಪದಾರ್ಥಗಳಾಗಿರ್ಬಹುದು, ಅವು ಕಲಬೆರಕೆ ಆಗಿವೆ. ಅದೇ ರೀತಿ ನಾವು ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು, ಹಾಲಾಗಿರ್ಬಹುದು, 92% ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಹಾಲಿನ ಉತ್ಪನ್ನಗಳಾಗಿರ್ಬಹುದು, ಎಣ್ಣೆ ಮತ್ತೆ ಬೇಳೆಕಾಳು ಇವೆಲ್ಲವೂ ಆಗಿರ್ಬಹುದು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಒಂದು ಕಲಬೆರಕೆ ಬೆಳೆಗಳನ್ನ ಬೆಳೆಯುವ ಹಂತದಲ್ಲಾಗಿರ್ಬಹುದು, ಅವುಗಳನ್ನ ಸಂಸ್ಕರಣಾ ಹಂತದಲ್ಲಾಗಿರ್ಬಹುದು ಅಥವಾ ಅದನ್ನ ವ್ಯಾಲ್ಯೂಯೇಷನ್ ಮಾಡುವಂತ ಹಂತದಲ್ಲಾಗಿರ್ಬಹುದು, ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ.
1: ಇನ್ನ ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ?
0: ಹಾ ಸರ್. ಇಲ್ಲಿ ಆಹಾರದ ಒಂದು ಕಲಬೆರಕೆಯನ್ನ ಸುಮಾರು ನಾವು ಜನರಲ್ ಆಗಿ ನೋಡಿದಾಗ ಒಂದು 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಅಲ್ಲಿ ಒಂದು ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ಅದರ ಒಂದು ರೂಪವನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು, ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅದೇ ರೀತಿ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು, ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳು ಅಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು, ಉದ್ದೇಶಕವಲ್ಲದ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ನಾವು ಸಂಸ್ಕರಣೆ ಮಾಡುವಾಗ ಉದ್ದೇಶಪೂರ್ವಕವಲ್ಲದೆ ಅವೆಲ್ಲ ಆ ಒಂದು ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ತೇವೆ, ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಸಂರಕ್ಷಕಗಳನ್ನ ನಾವು ಬಳಸ್ತೇವೆ.
1: ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ.
0: ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶಪೂರ್ವಕವಲ್ಲದ ಕಲಬೆರಕೆ ಕಾರಕಗಳು. ಅದೇ ರೀತಿ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟಬಾಧೆಗಳು ಆಗಿರ್ತವೆ.
1: ಹೌದು,
0: ಇಲಿಯ ಒಂದು ಕೂದಲಾಗಿರ್ಬಹುದು, ಅದರ ಮೂತ್ರ ಆಗಿರ್ಬಹುದು ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ಧಾನ್ಯಗಳ ಎಲ್ಲವೂ ಕೂಡ ಕಲಬೆರಕೆ ಆಗುತ್ತೆ.
1: ಇಲಿಯ ಹಿಕ್ಕೆಗಳು ಕೂಡ ಅದರಲ್ಲಿ ಬೆರ್ತಿರ್ತವೆ.
0: ಹೌದು ಸರ್. ಮತ್ತೆ ಅದೇ ರೀತಿಯ ಕೆಲವೊಂದು ಹುಳುಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮತ್ತೆ ಉಳಿದ ಯಾವುದೇ ರೀತಿಯ ದೇಹದ ಭಾಗಗಳು ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅವು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರೋದಿಲ್ಲ, ಬಟ್ ಅದು ಕೀಟಬಾಧೆಯನ್ನ ಆದಾಗ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳೋದು ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು ಬೇಳೆಗಳಾಗಿರ್ಬಹುದು, ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನು ಮಾಡ್ತವೆ, ಇವು ತಡೆಗಟ್ಟುತ್ತೆ. ನಮಗೆ ಕ್ಯಾಲ್ಸಿಯಂ ಬೇಕು ಅಥವಾ ಐರನ್ ಬೇಕು, ಈ ಐರನ್ ಅಥವಾ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಒಂದು ಹೀರ್ಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ ಗಳು ತುಂಬಾ ಯಥೇಚ್ಛವಾಗಿ ಕಂಡು ಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಒಂದು ಟಾಕ್ಸಿನ್ಸ್ ಗಳನ್ನ ನಾವು ಹೊರಹಾಕಬಹುದು, ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಕೂಡ ಈ ಒಂದು ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ನಾಲ್ಕನೇದು ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಲೋಹವನ್ನ ನಾವು ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಲೋಹ ಮೆಟಲ್ಸ್ ಅಂದ್ರೆ ನಾವು ಬಳಸುವಂತಹ ನೀರು. ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತ ನೀರು ಈ ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಒಂದು ಪಾದರಸ ಆಗಿರಬಹುದು, ಮತ್ತೆ ಆರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಉಳಿದ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ಈ ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ ಈ ಒಂದು ಗ್ರೂಪ್ ಅಲ್ಲಿದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ನಾವು ಪ್ಯಾಕೇಜಿಂಗ್ ಅಂತ ಹೇಳ್ತೇವೆ, ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರ್ಬಹುದು ಅಥವಾ ಪ್ಲಾಸ್ಟಿಕ್ ಆಗಿರ್ಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ, ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲೇ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ. ಆಮೇಲೆ ಟಿನ್ ಕ್ಯಾನ್ ಗಳನ್ನೆಲ್ಲ ಬಳಸ್ತೇವೆ. ಸೊ ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಆ ಒಂದು ಕಲಬೆರಕೆಗೆ ಕಾರಣ ಆಗುತ್ತೆ.
1: ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗ್ಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಇನ್ನು ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ
0: ಸರ್? ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್, ಒಂದು ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ್ಮೇಲೆ ಬಹಳಷ್ಟು ಈ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರ್ಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತು ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ ಅಂದ್ರೆ ಅದು ಒಂದೇ ಒಂದು ಸೀಸನ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಆ ಒಂದು ಅವೈಲಬಿಲಿಟಿ ಇರುತ್ತೆ. ಸೊ ಆ ಸಮಯದಲ್ಲಿ ಏನಾಗಿರುತ್ತೆ, ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ. ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ಪೋಷಕಾಂಶಗಳಾಗಿರ್ಬಹುದು ಅಥವಾ ಬಹಳಷ್ಟು ಹಣ್ಣು ಆಗಿರ್ಬಹುದು ತರಕಾರಿಗಳವು ಕಳೆತು ಹೋಗುತ್ತೆ. ಆ ಕೊಳೆತು ಹೋಗುವ ಸಂದರ್ಭದಲ್ಲಿ ಅವರೇನ್ ಮಾಡ್ತಾರೆ, ಅದಕ್ಕೆ ಹೊರರೂಪದಿಂದ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಅವರು ಅದರ ಒಂದು ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ಅತಿ ಹೆಚ್ಚು ಆದಾಯವನ್ನ ಗಳಿಸುವುದು ಸರ್.
1: ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ?
0: ಹೌದು ಸರ್, ಹೌದು.
1: ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ?
0: ಸರ್, ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲನ್ನ ತಗೋಣ. ಸೊ ಆ ಹಾಲಲ್ಲಿ ಸರ್ ಬಹಳ ಮುಖ್ಯವಾಗಿ ನೀರು, ಅದಾದ ಮೇಲೆ ಯೂರಿಯಾವನ್ನ ಬಳಸ್ತಾರೆ, ಅದಾದ ಮೇಲೆ ಸಕ್ಕರೆ. ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ಸೊ ನಾವು ಹಾಲನ್ನ ಒಂದು ದೈನಂದಿನ ದಿನಗಳಲ್ಲಿ ಏನ ಇಷ್ಟ ಇಡ್ಬೋದು ಅಂದ್ರೆ

0: ದವಸ ಧಾನ್ಯಗಳನ್ನ ತೆಗೆದುಕೊಂಡ್ರೆ, ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆ ಬೇಳೆ, ಕಡಲೆ ಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಾನು ಕರೀತಾರೆ. ಸೊ ಇವು ನೋಡೋದಕ್ಕೆ ಕಡಲೆ ಬೇಳೆ ತರನೇ ಇದ್ರು ಕೂಡ ಈ ಕೇಸರಿ ಬೇಳೆಯಲ್ಲಿ ಒಂದು ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲ್ಯಾಥರಿಸಮ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ನರಕೋಶಕ್ಕೆ ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಇನ್ನು ಅಕ್ಕಿಗಾಗಿರ್ಬೋದು, ಅಕ್ಕಿಗೆ ನಾವು ಕಲ್ಲು, ಅದನ್ನ ಬೆಣಚು ಕಲ್ಲು, ಬಿಳಿ ಕಲ್ಲು ಅಂತ ಹೇಳ್ತೇವೆ, ಆ ಕಲ್ಲನ್ನು ಹಾಕಿರ್ಬಹುದು. ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿನೀರು ಅದನ್ನ ಹಾಕುತ್ತಾರೆ. ಅದೇ ರೀತಿಯ ಲೋಹದ ಅಂಶಗಳನ್ನ ಬಳಸಬಹುದು. ಇದು ಬೇಳೆಕಾಳಿಗೆ ಸಂಬಂಧಪಟ್ಟಂತ ಇದೆ. ಅದೇ ರೀತಿಯ ಸಾಂಬಾರು ಪದಾರ್ಥಗಳಿಗೆ, ಸಾಂಬಾರು ಪದಾರ್ಥಗಳಲ್ಲಿ ಬಹಳಷ್ಟು ಅರಿಶಿಣ ಆಗಿರ್ಬಹುದು, ಮಸಾಲಾ ಉತ್ಪನ್ನಗಳಾಗಿರ್ಬಹುದು, ಅಲ್ಲಿ ಮೆಟಾನಿಲ್ ಎಲ್ಲೋ ಅಂತ ಹೇಳಿ ಒಂದು ಕಲರ್ ನ ಬಳಸ್ತಾರೆ. ಸೊ ಈ ಮೆಟಾನಿಲ್ ಎಲ್ಲೋ ಕಲರ್ ನ ಅಕ್ಕಿ ಹಿಟ್ಟು ಆಗಿರ್ಬಹುದು ಅಥವಾ ಬೇರೆ ರೀತಿಯ ವೇಸ್ಟ್ ಹಿಟ್ಟುಗಳು ಇದಾವಲ್ವಾ, ಈ ಹಿಟ್ಟುಗಳ ಜೊತೆ ಬಳಸಿ ಕೃತಕವಾಗಿ ಈ ಒಂದು ಅರಿಶಿನದ ಕಲರ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಎಲ್ಲಾ ರೀತಿಯ ಸಾಂಬಾರು ಮಸಾಲಗಳಿಗೆ ಅಕ್ಕಿಯ ಹಿಟ್ಟಾಗಿರ್ಬಹುದು, ಗೋಧಿಯ ಹಿಟ್ಟನ್ನಾಗಿರ್ಬಹುದು ಅಥವಾ ಕಡಲೆ ಹಿಟ್ಟನ್ನ ಬಳಸಲಾಗುತ್ತೆ. ಅದೇ ರೀತಿ ಅದರ ಒಂದು ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಮಸಾಲ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀರನ್ನು ಹಾಕ್ತಾರೆ. ಅದೇ ರೀತಿ ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ ರೀತಿ ನಾವು ಎಣ್ಣೆಯಲ್ಲಿ ತೆಗೆದುಕೊಂಡಾಗ ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಅಡುಗೆ ಎಣ್ಣೆಗಳಲ್ಲಿ
1: ಸೂರ್ಯಕಾಂತಿ ಎಣ್ಣೆ,
0: ಹೌದು ಸರ್, ಏನ್ ಮಾಡ್ತಾರೆ ಅದರಲ್ಲ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಸೊ ಆ ಒಂದು ಆಯಿಲ್ ಅನ್ನ ಬಳಸೋದ್ರಿಂದನು ಕೂಡ ಅದರ ಒಂದು ಕ್ವಾಲಿಟಿ ಏನು, ಒಂದು ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಸೊ ಅದು ಪ್ಯಾಕಿಂಗ್ ಮಾಡುವಾಗ ಸೂರ್ಯಕಾಂತಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್ ಆರ್ ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವಂತ ಅಡಿಗೆ ಎಣ್ಣೆನ ಮತ್ತೊಂದು ದಿನ ಬಳಸೋದಿಲ್ಲ. ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಬಳಸಲಾಗುತ್ತದೆ. ಅದೇ ರೀತಿ
1: ಈಗ ಸಕ್ಕರೆನು ಕೂಡ ಇದೆ.
0: ಹೌದು ಸರ್,
1: ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ.
0: ಹೌದು ಸರ್, ಸಕ್ಕರೆಯಲ್ಲೂ ಕೂಡ ನಾವು ನೋಡಿದಾಗ ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಬೆಲ್ಲ ಆಗಿರ್ಬಹುದು ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್ ಆಗಿರ್ಬಹುದು ಅಥವಾ ಅದರಿಂದ ಮಾಡುವಂತಹ ಅನೇಕ ರೀತಿಯ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಅದರಲ್ಲಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣಗಳನ್ನ ಬಳಸ್ತಾರೆ. ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ಉತ್ತಮ ಗುಣವನ್ನ ಕೊಡೋದು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ.
1: ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಈ ಪ್ಯಾಕ್ ಆಗದೆ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ, ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತಹ ಎಷ್ಟೋ ಒಂದು ಕೇಸಸ್ ಗಳನ್ನ ನಾವು ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ.
1: ಬೀದಿ ಬದಿಗಳಲ್ಲಿ
0: ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯಾಗಿ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಪ್ಸ್ ಆಗಿರ್ಬಹುದು ಮತ್ತೆ ಇನ್ನಿತರ ಉತ್ಪನ್ನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನ ಬಳಸ್ತಾರೆ ಸರ್.
1: ಹೌದೌದು, ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತ ಒಂದು ಮಾತಿದೆ.
0: ಹೌದು ಸರ್, ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ, ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರಿಗೆ ರೂಪುಗೊಳಿಸ್ತಾರೆ.

0: ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳಿನ ಬಳಸ್ತಾರೆ ಅಂತ ಕೇಳಿದೀವಿ.
1: ಹೌದು ಸರ್, ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಒಂದೇ ತರ ಇದ್ರೂ ಕೂಡ ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು.
0: ಇನ್ನು ಡಾಕ್ಟರ್ ಮೋಹನ್ ನಾಯ್ಕ್ ಅವರೇ, ಈ ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ವಿಧಾನಗಳು ಏನೇನು, ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ?
1: ಸರಿ, ಬಹುಮುಖ್ಯವಾಗಿ ಅನೇಕ ರೀತಿಯ ವಿಧಾನಗಳು ಕೂಡ ಕೈಗೆಟಕುವ ರೀತಿಯಲ್ಲೂ ಕೂಡ ಇದೆ. ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರ್ಯಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥಡ್ ಅಂತ ಹೇಳಿದ್ದೇವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥಡ್ ಗಳನ್ನ ಕೂಡ ಬಳಸಿ ನಾವು ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ನಾನು ಈಗ ಹೇಳಬೇಕು ಅಂದ್ರೆ, ಗೋಧಿಯಲ್ಲಿ ಒಂದು ಶಿಲೀಂಧ್ರ ಇದೆ, ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ.
0: ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೂ ಬರುತ್ತೆ.
1: ಹೌದು ಹೌದು, ಈ ಒಂದು ಶಿಲೀಂಧ್ರವನ್ನು ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿಡ್ಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಏನು ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ
0: ಸ್ವಲ್ಪ
1: ಹೊತ್ತಿನಂತ. ಅದು ಮೇಲ್ಗಡೆ ತೇಲಿದ್ರೆ ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಕ್ಷಣಾರ್ಧದಲ್ಲಿ ಒಂದು 5 ನಿಮಿಷದಲ್ಲಿ ಕೂಡ ನಾವು ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಹಾಲು, ಯಥೇಚ್ಛವಾಗಿ ಹಾಲು ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು ಅಂದ್ರೆ, ಒಂದು ತಟ್ಟೆಯನ್ನ ನಾವು ಭಾಗಶಃವಾಗಿ ಬೆಂಡ್ ಮಾಡಿರ್ಬೇಕು, ಅದಕ್ಕೆ ಒಂದು ಇಲ್ಲಾಂದ್ರೆ 2 ಹನಿ ಹಾಲನ್ನ ಬಿಡಬೇಕು. ಸೊ ಹಾಲನ್ನ ನಾವು ಆ ತಟ್ಟೆಯಲ್ಲಿ ಬಿಡುವಾಗ ಅದು ಈಗ ಜರಿಯಾಗಿ ಹರಿಯುತ್ತದೆ. ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ಮಾರ್ಕ್ ಅನ್ನ ಬಿಟ್ಕೊಂಡು ಹೋದ್ರೆ ಆಗ ಏನಂತಾರೆ, ನಾವು ಫ್ರೆಶ್ ಮಿಲ್ಕ್ ಇದೆ, ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ. ನೀರಿನ ಅಂಶ ಹೆಚ್ಚೆ ಆದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಅದೇ ರೀತಿ ಟೀ ಲೀವ್ಸ್ ಆಗಿರ್ಬಹುದು. ಸೊ ಇಲ್ಲಿ ಟೀ ಲೀವ್ಸ್ ಅನ್ನ ಸರ್ ಬಹಳ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಟಿಶ್ಯೂ ಪೇಪರ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ. ಈ ನೆನೆಸಿರುವಂತಹ ಟೀ ಲೀವ್ಸ್ ಅನ್ನ ಟಿಶ್ಯೂ ಪೇಪರ್ ಅಲ್ಲಿ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್ ಅದಕ್ಕೇನಾದ್ರೂ ಅಂಟ್ಕೊಳ್ತು ಅಂದ್ರೆ, ನಾವು ಈಸಿಯಾಗಿ ಅದನ್ನ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಬಹುದು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಕಾಫಿ, ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಚಿಕೋರಿ ಬೀಜ ಅಂತಾನು ಹೇಳ್ತೇವೆ. ಸೊ ಈಗಿರುವಂತಹ ಕಾಫಿಯಲ್ಲಿ ಕೂಡ ವಿವಿಧ ಪ್ರಮಾಣದಲ್ಲಿ ಚಿಕೋರಿ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಚಿಕೋರಿ ಆಗಿರ್ಬಹುದು, ಹುಣಸೆ ಹಣ್ಣಿನ ಬೀಜ ಆಗಿರ್ಬಹುದು, ಇದನ್ನು ಪತ್ತೆ ಹಚ್ಚಲು ಟಿಶ್ಯೂ ಪೇಪರ್ ಅಲ್ಲಿ ಈ ಕಾಫಿ ಪೌಡರ್ ನ ಇಟ್ಟು ಇದನ್ನ ಏನ್ ಮಾಡ್ತೀವಿ, ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ಅದನ್ನ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಸೊ ಈ ನೀರನ್ನ ಸಿಂಪಡಣೆ ಮಾಡುವಾಗ ಈಗ ಏನ ಚಿಕೋರಿ ಬೀಜ ಏನಾದ್ರೂ ಇದ್ರೆ ಅದರ ಮೇಲೆ ಕಾಫಿ ಪೌಡರ್ ನ ಎಡ್ಜ್ ಅಲ್ಲಿ ಬ್ರೌನ್ ಕಲರ್ ಬಣ್ಣವನ್ನ ನಾವು ಕಾಣಬಹುದು. ಅದೇ ರೀತಿ ಚಿಕೋರಿ ಬೀಜ ಅದೇ ನೀರಿನಲ್ಲಿ ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿಯಾಗಿ ಚಿಕೋರಿ ಬೀಜಗಳು ಎಲ್ಲ ಕೆಳಗಡೆ ಸೆಟ್ಲ್
0: ಆಗುತ್ತೆ.
1: ಹೌದು. ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಅದೇ ರೀತಿ ಅಡುಗೆ ಎಣ್ಣೆ ಬಹಳ ಮುಖ್ಯವಾಗಿ, ಅಡುಗೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ ಸರ್. ಮಿನರಲ್ ಆಯಿಲ್ ಅನ್ನ ಪತ್ತೆ ಹಚ್ಚಲು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಗಳ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಎಣ್ಣೆ ತಗೊಂಡಿರ್ತೀವಿ, 10 ಗ್ರಾಮ್ ಎಣ್ಣೆ ತಗೊಂಡ್ರೆ 10 ಗ್ರಾಮ್ ಎಣ್ಣೆಗೆ ಪೊಟ್ಯಾಸಿಯಂ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದನ್ನ 15 ನಿಮಿಷ ಕಾಲ ಕುದಿಸಿದಾಗ ಇದು ಒಂದು ಘನರೂಪವನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ದಪ್ಪ ಆಗುತ್ತೆ ಅಥವಾ ಅದು ಟರ್ಬಿಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿನರಲ್ ಆಯಿಲ್ ಯಾವುದೇ ಒಂದು ಆಯಿಲ್ಗೆ, ಯಾವುದೇ ಒಂದು ಅಡುಗೆ ಎಣ್ಣೆಗೆ, ಅದು ಸೋಯಾಬೀನ್ ಆಯಿಲ್ ಆಗಿರ್ಬಹುದು ಅಥವಾ ನಾವು ಬಳಸುವಂತಹ ಸೂರ್ಯಕಾಂತಿ ಎಣ್ಣೆ ಆಗಿರ್ಬಹುದು, ಇದರಲ್ಲಿ ಮಿನರಲ್ ಆಯಿಲ್ ಏನಾದ್ರೂ ಬಳಕೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಈಗೆಲ್ಲ ಹರಳೆ ಎಣ್ಣೆಯನ್ನ ಬಳಸ್ತಾರೆ.
0: ಹೌದು.
1: ಸೊ ಯಾವುದೇ ಒಂದು ಅಡುಗೆ ಎಣ್ಣೆಯಲ್ಲಿ ಹರಳೆಣ್ಣೆ ಅಂಶ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೆಟ್ರೋಲಿಯಂ ಸೋಡಿಯಂ ಈಥರ್ ಅಂಶವನ್ನ ಹಾಕಿ ರೈಸ್ ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿಟ್ಟಾಗ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಈ ಎಣ್ಣೆ ಇರುವಂತ ಅಂಶ ಬಹಳ ವೇಗವಾಗಿ ಘನರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಅನೇಕ ರೀತಿಯ ಕಿರು ಟೆಸ್ಟ್ ಗಳನ್ನ ಪತ್ತೆ ಹಚ್ಚುವ ವಿಧಾನಗಳನ್ನು ಕೂಡ ಕೊಟ್ಟಿದೆ. ಅದನ್ನ ಮನೆಯಲ್ಲೇ ಕೂಡ ಮಾಡಬಹುದು. ಮತ್ ಇನ್ನೊಂದು ಬಹುಮುಖ್ಯವಾಗಿ ನಾವು ಬಳಸುವಂತ ಸಕ್ಕರೆ, ಸಕ್ಕರೆಗೆ ಸುಣ್ಣದ ಪೌಡರ್ ಅನ್ನ ಬಳಸ್ತಾರೆ, ಅದನ್ನ ಚಾಕ್ ಪೌಡರ್ ಅಂತ ಹೇಳ್ತೇವೆ. ಮನೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ರೀತಿ ಮಾಡಬೇಕು ಅಂದ್ರೆ, ಒಂದು ಚಮಚದಲ್ಲಿ ಈ ಒಂದು ಸಕ್ಕರೆಯನ್ನ ತೆಗೆದುಕೊಂಡು ನೀರಿನಲ್ಲಿ ನಾವು ಬೆರೆಸಿದಾಗ ಅದಕ್ಕೇನಾದ್ರು ಸುಣ್ಣದ ನೀರನ್ನ ಅಥವಾ ಸುಣ್ಣದ ಬಣ್ಣವನ್ನ ಏನಾದ್ರು ಹಾಕಿದ್ರೆ ಅಲ್ಲಿ ಮೇಲ್ಗಡೆ ಬಿಳಿ ಬಣ್ಣದ ಒಂದು ಪರದಿ ಫಾರ್ಮ್ ಆಗುತ್ತೆ ಅಲ್ಲಿ. ಸೊ ಈ ಒಂದು ಆಧಾರದ ಮೇಲೆ ಸಕ್ಕರೆಗೆ ಸುಣ್ಣದ ನೀರು ಅಥವಾ ಸುಣ್ಣದ ಬಣ್ಣವನ್ನ ಬಳಸಿದ್ದಾರೆ ಅನ್ನೋದನ್ನ ನಾವು ಕಾಣಬಹುದು ಸರ್.
0: ಅಂದ್ರೆ ಒಂದು ಪೊರೆ ಬರುತ್ತೆ ಅಲ್ಲಿ.
1: ಹೌದು, ಪೊರೆಯನ್ನ ಬರುತ್ತೆ. ಮತ್ತೆ ಇದೇ ರೀತಿ ಕಾಳುಮೆಣಸು, ಕಾಳುಮೆಣಸಿಗೆ ಪಪಾಯದ ಬೀಜವನ್ನ ಬಳಸ್ತಾರೆ. ಸೊ ಈ ಒಂದು ಪಪಾಯದ ಬೀಜ ಮತ್ತೆ ಈ ಕಾಳುಮೆಣಸಿನ ಸಮ್ಮಿಶ್ರಣ ಏನಿರುವಂತಹ ಒಂದು ಉತ್ಪನ್ನಕ್ಕೆ ನಾವು ಆಲ್ಕೋಹಾಲ್ ಅನ್ನ ಬಳಸಿದಾಗ, ಯಾವುದೇ ರೀತಿ ಆಲ್ಕೋಹಾಲ್ ಆಗಿರ್ಬಹುದು, ಪಪಾಯದ ಬೀಜ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಈ ಕಾಳುಮೆಣಸಿನ ಬೀಜಗಳು ಮೇಲ್ಗಡೆ ತೇಲುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಕಲಬೆರಕೆ ಆಗಿರುವಂತಹ ಪಪಾಯದ ಬೀಜವನ್ನ ಮತ್ತೆ ಕಾಳುಮೆಣಸಿನ ಬೀಜವನ್ನ ಬೇರ್ಪಡಿಸಬಹುದು.
0: ಅಂದ್ರೆ ಇವು ಕೆಲವೊಂದು ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ಸರಳ ವಿಧಾನಗಳು ಅಂತ.
1: ಸರಳ ವಿಧಾನಗಳು ಮನೆಯಲ್ಲೇ.
0: ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ನಾಯ್ಕ ಅವರೇ. ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು, ಈ ಆಹಾರದ ಕಲಬೆರಕೆಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮ್ಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಶ್ರೋತೃಗಳೇ, ಇದುವರೆಗೆ ಆಹಾರದ ಕಲಬೆರಕೆ ಹಾಗೂ ಪತ್ತೆ ಹಚ್ಚುವ ಸರಳ ವಿಧಾನಗಳ ಬಗ್ಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 12:59. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
0: ಓ ಪಂಕಜಣ್ಣ.
5: ಜಗಣ್ಣ, ಏನ್ ವಿಷಯಪ್ಪ?
0: ಈ ಮಳೆಗಾಲ ಶುರುವಾಗ್ತಿದ್ದಂಗೆನೆ ಈ ನಮ್ಮ ವಿದ್ಯುಚ್ಛಕ್ತಿ ಕೈ ಕೊಡುತ್ತೆ ನೋಡು.
5: ಅದೊಂದು ಇದ್ದೇ ಇದೆ
0: ಅಲ್ವಾ?
5: ಪ್ರತಿ ವರ್ಷ ಇದ್ದೇ ಇದೆ.
0: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ವಿದ್ಯುತ್ ಸ್ವಲ್ಪ ಕೈ ಕೊಡೋದು ಜಾಸ್ತಿ.
5: ಹೌದು.
0: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
5: ಓ, ಏನೋ ಯೋಜನೆ ತಂದಿದೆಯಾ? ನೀನು ಹೇಳ್ತಿದೆ ಈಗ.
0: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
5: ಖಾಲಿ ನೀರಿರುತ್ತೆ,
0: ಖಾಲಿ ಇರುತ್ತಲ್ಲ ಅಲ್ಲಿ. ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನು ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳನ್ನ ನಾವು ಹಾಕ್ಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಲೂ ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನು ಹಾಕ್ಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಳಸ್ಕೋಬಹುದು. ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂತಹದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ. ಈಗ ಉದಾಹರಣೆಗೆ ಒಂದು ಮನೆ ಅಂದ್ರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂತ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ. ಇನ್ನೊಂದು ಏನು ಅಂದರೆ, ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ತನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂಥವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನು ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಸುಮಾರು 78,000 ರೂಪಾಯಿ ಸಿಗುತ್ತೆ ಗರಿಷ್ಠ ಇದು. ಹಾಗಾಗಿ ಸಹಾಯಧನವನ್ನು ಬಳಸಿಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ, ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸ್ಬೋದು, ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬೋದು, ಮತ್ತು ಅವುಗಳನ್ನು ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬೋದು, ಒಂದು ಕಡೆಯಿಂದ ಒಂದು ಕಡೆಗೆ ಅದನ್ನು ಹರಿಸ್ಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂಥ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತು ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದ್ದಾವೆ. ಮತ್ತು ಈ 3 ಕಿಲೋವ್ಯಾಟ್ವರೆಗೂ ಏನು ಈ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿ ದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರಬೇಕು, ಮತ್ತು ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತು ಮೇಲ್ಗಡೆ ಈ ಸೌರ ಫಲಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ, ಮತ್ತು ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ, ಮತ್ತು ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರ್ದು. ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡಿಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತು ನಮ್ಮ ಮೊಬೈಲ್ ನಂಬರನ್ನು ಬಳಸಿಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ, ಮತ್ತು ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ ಅದನ್ನು ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನು ವಿದ್ಯುತ್ ಸರಬರಾಜು ಕಂಪ್ನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
6: ಜಗಣ್ಣ, ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತು ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂಥ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗುತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, 2-way ಮೀಟರು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದನ್ನು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನು ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನು ನಾವು ಎಲ್ಲಿ ತಗೋಬೋದು ಅಂತ ಅಂದರೆ, ಅದನ್ನು ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತು ಒಂದು ಕ್ಯಾನ್ಸಲ್ಡ್ ಚೆಕ್, ವಜಾ ಮಾಡಿದಂಥ ಚೆಕ್ಕು, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ತನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ.
5: ವಿದ್ಯುತ್ ಮಾರಾಟ
0: ಅಂತಂದ್ರೆ ಪಂಕಜಣ್ಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿದೆ.

0: ನಾವು ಬಳಸ್ಕೊಂಡು ಉಳಿದಿರುವಂಥ ವಿದ್ಯುತ್ತು ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ. ಅದು ಕೂಡ ನಮ್ಮ ನೆಟ್ ಮೀಟರಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರ್ ಅನ್ನ ಓದೋಕ್ಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನ ದಾಖಲಿಸಿ ಎಷ್ಟು ಹಣವನ್ನ ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದ್ರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದ್ರೆ ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬಹುದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದು ರೀತಿ ಖರ್ಚಾಗದೇ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು.
0: ಅಂದ್ರೆ ಇದು ನವೀಕರಿಸಬಹುದಾದಂತ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸಬಹುದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು ಬರ್ತೀನಿ, ಎಲ್ಲರಿಗೂ ತಿಳಿಸೋಣ.
1: ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ್ರ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನೆಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26ರ ಹಣಕಾಸು ವರ್ಷದಲ್ಲಿ

0: 7.7ರ ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ್ರ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗದ ಮೂಲಕ ಹೂಡಿಕೆ ಮಾಡುವ ವಿದೇಶಿ ಬಂಡವಾಳ ಹೂಡಿಕೆಗಳು ಮತ್ತಷ್ಟು ಸುಲಭವಾಗಲಿವೆ. ಆರ್ಬಿಐ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಮತ್ತು ದೀರ್ಘಾವಧಿ ಹೂಡಿಕೆ ವರ್ಗಗಳನ್ನು ಸರ್ಕಾರಿ ಭದ್ರತೆಗಳು ಹಾಗೂ ರಾಜ್ಯ ಸರ್ಕಾರಿ ಭದ್ರತೆಗಳಿಗೆ ಒಂದೇ ಮಿತಿಯಾಗಿ ಆರ್ಬಿಐ ವಿಲೀನಗೊಳಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9ರವರೆಗೆ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪ್ಪುರಂ, ಕೋಳಿಕ್ಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪ್ಪುರಂ, ಕೋಳಿಕ್ಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013ರಲ್ಲಿ ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್

0: ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ ಎರಡನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ದ ಎರಡು ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ ಒಂದು ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026ರ ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ನಿನ್ನೆ ಭಾರತ ಎರಡನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30ಕ್ಕೆ ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027ರ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದೆ. ಮಾರ್ಚ್ 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಸಮಯ ಆಗಿದೆ 1:20.06. ಇನ್ನೀಗ ಚಿತ್ರಗೀತೆಯನ್ನ ಕೇಳೋಣ. ಯುಗಾದಿ ಚಿತ್ರಕ್ಕಾಗಿ ಚಿತ್ರಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಕೆ ಕಲ್ಯಾಣ್ ಅವರ ಸಂಗೀತವಿದೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ, ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಚಿತ್ರ ಗೀತೆಗಳಲ್ಲಿ ಮುಂದಿನ ಗೀತೆ ಕೇಳಿ. ಮುಂಗಾರು ಮಳೆ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಹೃದಯ ಶಿವ ಅವರ ಸಾಹಿತ್ಯ ಇದೆ, ಮನೋಮೂರ್ತಿ ಅವರ ಸಂಗೀತವಿದೆ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಸುಧನ್ವ ಕೃಷ್ಣನನ್ನ ನೋಡ್ತಾ ಹೇಳ್ತಾ ಇದ್ದಾನೆ, ಕೃಷ್ಣ ಈಗ ವಾಸ್ತವವಾಗಿ ಹೇಳೋದಾದ್ರೆ ನಿನ್ನ ಅಷ್ಟೂ ಪುಣ್ಯವನ್ನ ತಗೊಂಡವನು ನಾನೋ ಅರ್ಜುನನೋ ಈಗ ಹೇಳು,

ಈ ಕವಿ ಮಹಾ ಅದ್ವೈತಿ ಕವಿ, ಎಷ್ಟು ವಿಷ್ಣು ಭಕ್ತನೋ ಅಷ್ಟೇ ಶಿವಭಕ್ತ. ಅದಕ್ಕೋಸ್ಕರವಾಗಿ ಪರಮಾತ್ಮ ವಿಶ್ವೇಶ್ವರನ ಪೂಜೆಯನ್ನೆಲ್ಲ ಸ್ವಲ್ಪವೂ ಕೂಡ ಅಳುಕದೆ ಯಾರು ಎಡಗಾಲಿನಿಂದ ಒದಿತಾನೋ ಅವನಿಗೆ ಯಾವ ಒಂದು ದುಷ್ಟಲೋಕ ಬರುತ್ತೋ ಅಂಥ ಲೋಕ ನನಗೆ ಬರಲಿ, ಈ ಅರ್ಜುನನ ಬಾಣವನ್ನು ಕತ್ತರಿಸದೇ ಇದ್ರೆ ಅಂತ ಹೇಳಿಬಿಟ್ಟು ಅವನು ಪ್ರತಿಜ್ಞೆ ಮಾಡ್ತಾ ಧನುಸ್ಸನ್ನು ಬಲವಾಗಿ ಹಿಡಿದಿದ್ದಾನೆ. ಅದರಲ್ಲಿ ತ್ರೈಮೂರ್ತಿಗಳ ಶಕ್ತವೂ ಆವಾಹನೆಯಾಗಿದೆ, ರಾಮಾವತಾರದ ಪುಣ್ಯಶಕ್ತಿಯೂ ಕೂಡ ಆವಾಹನೆಯಾಗಿದೆ, ಧನುರ್ವೇದದ ಎಲ್ಲ ಮಂತ್ರಗಳು ಕೂಡ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಂಥ ಮಹಾಶರವನ್ನು ಅರ್ಜುನ ಕಿವಿವರೆಗೆ ಎಳೆದು ಬಿಟ್ಟು ಬಿಟ್ಟಿದ್ದಾನೆ. ಇಡೀ ಸೈನ್ಯವೆಲ್ಲ ಬೆದರಿಕೊಂಡಿದೆ, ಆದರೆ ಸುಧನ್ವ ಮಾತ್ರ ಸ್ವಲ್ಪವೂ ಕೂಡ ಬೆದರದೆ ಧೈರ್ಯವಾಗಿ ಅವನು ಆ ಬಾಣವನ್ನು ಎದುರಿಸ್ತಾ ಇದ್ದಾನೆ.

ಆ ಬಾಣವನ್ನ ಸುಧನ್ವ ಕತ್ತರಿಸ್ತಾನೆ. ಕತ್ತರಿಸಿದ್ರೆ ಅರ್ಧ ಭಾಗ ಕತ್ತರಿಸಿ ಹೋಯ್ತು, ಇನ್ನು ಉಳಿದ ಅರ್ಧದಿಂದ ಅವನ ತಲೆಯನ್ನ ಹಾರಿಸ್ಬಿಡ್ತು ಆ ಬಾಣ. ಹಾಗೆ ತಲೆ ಹೋಗ್ತಾ ಇದ್ದಾಗಲೂ ಕೂಡ ಅಚ್ಯುತ, ಮುರಾರಿ, ಕೇಶವ, ರಾಮ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಲೇ ಆಕಾಶಕ್ಕೆ ಹಾರಿಬಿಟ್ಟಿದೆ, ನೇರವಾಗಿ ಕೃಷ್ಣನ ಕಾಲಿಗೆ ಬಿದ್ದು ಬಿಟ್ಟಿದೆ. ಹೀಗೆ ಸುಧನ್ವನ ಸಂಹಾರವಾದಾಗ ಯಾವ ರೀತಿ ಅರ್ಜುನನ ಸೈನ್ಯಕ್ಕೆ ಪರಿಣಾಮವಾಯಿತು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ.

ಸುಧನ್ವನ ಶಿರಸ್ಸು ಕೃಷ್ಣನ ಮುಂದೆ ಬಿತ್ತಲ್ಲ, ಕೃಷ್ಣ ಎರಡೂ ಕೈಗಳಿಂದ ಆ ತಲೆಯನ್ನು ಹಿಡ್ಕೊಂಡು ನೋಡ್ತಾ ಇದ್ದಾನಂತೆ. ಕೃಷ್ಣ ನೋಡ್ಬಿಟ್ಟು ಪೂರ್ಣ ಅನುಗ್ರಹವನ್ನು ಮಾಡಿದ್ದಾನೆ, ಪುನಃ ಆ ಶಿರವನ್ನ ಹಂಸಧ್ವಜನ ಕಡೆಗೆ ಕಳಿಸ್ತಾ ಇದ್ದಾನೆ.

ಆ ತಲೆಯನ್ನ ಒಂದ್ಸಲ ನೋಡ್ಬಿಟ್ಟು ಕೃಷ್ಣನೇ ಆಘ್ರಾಣ ಮಾಡ್ದ. ಆಘ್ರಾಣ ಮಾಡ್ತಾ ಇದ್ದಾಗ ಸುಧನ್ವನ ಶರೀರ ತೇಜಸ್ಸು ಅದ ಕೃಷ್ಣನ ಶರೀರಕ್ಕೆ ಪ್ರವೇಶ ಮಾಡಿಬಿಟ್ಟಿದೆ. ಸುಧನ್ವನಿಗೆ ಭಗವದ ಸಾಯುಜ್ಯ ಪ್ರಾಪ್ತಿಯಾಗಿದೆ. ಈ ರೀತಿಯಾಗಿ ಸುಧನ್ವನ ತಲೆಯನ್ನು ಕಂಡುಬಿಟ್ಟು ಹಂಸಧ್ವಜ ಬಹಳ ದುಃಖದಿಂದ ಮಗನ ಆ ಒಂದು ಸಾವನ್ನು ನೆನೆಸ್ಕೊಂಡ್ಬಿಟ್ಟು ಬಹಳ ದುಃಖದಿಂದ ಶೋಕಿಸ್ತಾ ಇದ್ದಾನೆ.

ಅವನು ಬಹಳ ದುಃಖದಿಂದ ಅಳತಾ ಇದ್ದಾನೆ. ತನ್ನ ಮಗ ಹೋಗಿದ್ದಕ್ಕೆ ಕವಿ ನಾಲ್ಕಾರು ಪದ್ಯದಲ್ಲಿ ತನ್ನ ದುಃಖವನ್ನ ಹಂಸಧ್ವಜ ಯಾವ ರೀತಿ ಪ್ರಕಟ ಮಾಡ್ದ ಅಂಥೇಳಿ, ಯಾರು ಕೂಡ ಅಳಬೇಕು ಅಷ್ಟು ದುಃಖವನ್ನ ಪ್ರಕಟಿಸ್ತಾ ಇದ್ದಾನೆ. ತಂದೆ ತನ್ನ ಮಗನನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಮಗನ ಮುಂದೆ ತಂದೆ ಹೋಗ್ಬೇಕು, ತಂದೆಯ ಮುಂದೆ ಮಗ ಹೋದಾಗ ಪುತ್ರಶೋಕಃ

ಹೀಗೆ ಅವನು ಅಳ್ತಾ ಇದ್ದಾನೆ. ಕಂದ, ಅರ್ಜುನನಂತಹ ಪರಾಕ್ರಮಿ ಜೊತೆಯಲ್ಲಿ ನೀನು ಯಾಕೆ ಸೋತು ಸತ್ತೋಗ್ಬಿಟ್ಟೆ? ನಿನ್ನನ್ನು ಬಿಟ್ಟು ನಾನು ಹೇಗಪ್ಪ ಮನೆಗೆ ಹೋಗ್ಬೇಕು? ಕಂದ, ಒಂದ್ಸಲ ಮಾತಾಡೋ ತಮ್ಮ, ದಮ್ಮಯ್ಯ ಕಣೋ, ಒಂದ್ಸಲ ಮಾತಾಡೋ ಅಂತ ಹೇಳಿ ಅಳ್ತಾ ಇದ್ದಾನೆ. ಇದೇ ಒಂದು ಶೋಕವನ್ನೇ ನಾಲ್ಕಾರು ಪದ್ಯದಲ್ಲಿ ಕವಿ ಬಹಳ ಕರುಣಾರಸದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ.

ಅವನು ಬಹಳ ದುಃಖದಿಂದ ಹೇಳ್ತಾ ಇದ್ದಾನೆ, ನಾನು ನಿನ್ನ ತಂದೆ ಅಂತ ಹೇಳಿ ನನ್ನ ಹತ್ರ ಮಾತಾಡ್ತಾ ಇಲ್ವೇನಪ್ಪ, ನಿನ್ನ ತಾಯಿಯನ್ನ ವೀರ ಮಾತೆ ಅಂತಂತಾರೆ, ಅವಳ ಜೊತೆ ಎಲ್ಲಾದ್ರೂ ಮಾತಾಡಪ್ಪ, ನೀನು ಅರ್ಜುನನ ಕುದುರೆಯನ್ನ ಕಟ್ಟಿದೀಯಾ, ಕೃಷ್ಣಾರ್ಜುನರ ಜೊತೆಲಿ ಯುದ್ಧವನ್ನು ಮಾಡಿದೀಯಾ, ಯಾಕೆ ಹೀಗೆ ನೀನು ಸುಮ್ಮನಾಗ್ಬಿಟ್ಟಿಯಾ, ಉತ್ತಮವಾದಂತಹ ರತ್ನವನ್ನ ಎಸ್ತು ಬಿಟ್ರೆ ಹೇಗೆ, ಆ ಸರವೇ ದಂಡವಾಗತ್ತೆ, ಆ ರೀತಿ ನೀನಿಲ್ಲದೆ ನಮ್ಮ ಸೈನ್ಯವೇ ಈಗ ದುರ್ಬಲವಾಗ್ಬಿಟ್ಟಿದೆ ಅಂತ ಹೇಳಿ ಬಹಳ ದುಃಖದಿಂದ ಆ ಸುಧನ್ವನ ಗುಣಗಳನ್ನೆಲ್ಲ ವರ್ಣನೆ ಮಾಡ್ತಾ

ಪರಮಾತ್ಮ ಯಾಕೆ ಹೀಗಾಯ್ತು ಅಂತ ಹೇಳಿಬಿಟ್ಟು ಇಡೀ ಸೈನ್ಯವೇ ಅಳತಾ ಇದೆ. ಆ ಸಂದರ್ಭದಲ್ಲಿ ದುಃಖದಲ್ಲೇ ಮುಳುಗಿದಂತಹ ಅವರೆಲ್ಲರಿಗೂ ಕೂಡ ಉತ್ಸಾಹವನ್ನು ತುಂಬುತ್ತಾ ಸುಧನ್ವನ ತಮ್ಮನಾದಂತಹ ಸುರಥ ತನ್ನ ತಂದೆಯನ್ನು ಕುರಿತು ಹೇಳ್ತಾ ಇದ್ದಾನೆ, ನಾನು ಯುದ್ಧದ ನೇತೃತ್ವವನ್ನು ವಹಿಸಿಕೊಳ್ತೀನಿ.

0: ಅಭಕಿಡಲು ಅದಮೃಂಡ ಮಾಲೆಯೊಳು ಆಂತನಲ್ಲಿ ಶಿವನು.
1: ಅಪ್ಪ, ನಾನು ನನ್ನ ಅಣ್ಣನನ್ನು ಕೊಂದಂತಹ ಅರ್ಜುನನ್ನು ಕೊಲ್ಲದೆ ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿ ಸುರಥ ರಥವನ್ನು ಹತ್ತಿದ್ದಾನೆ. ಹಂಸಧ್ವಜನು ಕೂಡ ಕೃಷ್ಣನ ಕಾಲಿನ ಕಡೆಗೆ ಆ ತಲೆಯನ್ನ ಬೀಸಿ ಒಗೆದಿದ್ದಾನೆ. ಅದನ್ನ ಕೃಷ್ಣ ಬಹಳ ಪ್ರೀತಿಯಿಂದ ತಗೊಂಡ್ಬಿಟ್ಟು ಆಕಾಶಕ್ಕೆ ಹಾಕೋಣ. ಅದನ್ನ ಶಿವ ತನ್ನ ನರಮಾಲೆಗಳ ಆ ಹಾರದಲ್ಲಿ ಆ ಸುಧನ್ವನ ತಲೆಯನ್ನು ಸೇರಿಸಿಬಿಟ್ಟು ಬಹಳ ಪ್ರೀತಿಯಿಂದ ವಿಷ್ಣು ಭಕ್ತನ ತಲೆಯನ್ನ ತನ್ನ ಹಾರಕ್ಕೆ ಪೋಣಿಸ್ಕೊಂಡ್ಬಿಟ್ಟಿದ್ದಾನೆ. ಕವಿ ಇಲ್ಲಿ ಬಹಳ ಚೆನ್ನಾಗಿ ಹರಿಹರರ ಐಕ್ಯವನ್ನ ಹರಿಹರರ ಅಭೇದವನ್ನು ಹೇಳ್ತಾ ಇದ್ದಾನೆ.

0: ಸುಧನ್ವನ ತಲೆ ಶಿವನ ಕೊರಳಲ್ಲಿ ಮಾಲೆಯಾಗಿ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಂಸಧ್ವಜ ಪುನಃ ಉತ್ಸಾಹದಿಂದ ಯುದ್ಧಕ್ಕೆ ಬಂದಿದ್ದಾನೆ. ತನ್ನ ಅಣ್ಣನ ಮರಣಕ್ಕೆ ಪ್ರತೀಕಾರವನ್ನು ಮಾಡ್ತೀನಿ ಅಂತ ಹೇಳಿ ಸುರಥನೂ ಕೂಡ ಯುದ್ಧಕ್ಕೆ ನಿಂತಿದ್ದಾನೆ. ಅವನು ಕೃಷ್ಣಾರ್ಜುನನ ಎದುರಿನಲ್ಲಿ ಬರಬೇಕಾದ್ರೆ ಅವನ ಶೌರ್ಯವನ್ನು ನೋಡಿ ಕೃಷ್ಣನಿಗೂ ಕೂಡ ಒಂದು ಸಂಶಯ ಮೂಡಿದೆ. ಈ ಸುರಥನನ್ನ ಯಾವ ರೀತಿ ಸಂಹಾರ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಅವನು ಅರ್ಜುನನ ಜೊತೆಯಲ್ಲಿ ಆಲೋಚನೆಯನ್ನ ಆರಂಭಿಸಿದ್ದಾನೆ ಎನ್ನುವುದಕ್ಕೆ ಈ ಒಂದು ಜೈಮಿನಿ ಭಾರತದ 13ನೇ ಸಂಧಿ ಮುಕ್ತಾಯವಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 13ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದವರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲರ ಇವತ್ತು ಮಾಡಿದ್ದ ನಾವೆಲ್ಲ ಕೂಡ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಶುಭಾಶಯ ತಿಳಿಸಿದ್ದು, ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್

0: ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ, ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲ ಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ಸಾಂಬ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ALH ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ AS ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು.

ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಸಮಯವಾಗಿದೆ 2:40:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಎಲ್ಲ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ನಿಮ್ಗೆಲ್ಲ ಸ್ಕೂಲ್ ರಿಓಪನ್ ಆಯ್ತಾ? ಮತ್ತೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಸಿಗ್ತಿದಾರಲ್ಲ, ಖುಷಿಯಾಗಿರ್ಬೇಕಲ್ಲ. ಯಾಕೆ ಅಂದ್ರೆ ಮನೆಯಲ್ಲಿ ಎಷ್ಟೇ ಫ್ರೆಂಡ್ಸ್ ಇದ್ರು, ಸ್ಕೂಲಿಗೆ ಬಂದಾಗ ಸ್ಕೂಲಲ್ಲಿರೋ ಫ್ರೆಂಡ್ಸ್ನ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು ಎಷ್ಟು ಖುಷಿ ಕೊಡತ್ತಲ್ಲ. ಹಾಗೆ ನಮಗ್ ಖುಷಿ ಕೊಡೋದು ಯಾವ್ದು ಗೊತ್ತಾ? ಇಲ್ಲಿ ನೀವೆಲ್ಲ ಬರ್ತಿರಲ್ಲ, ಬಂದಾಗ ನಿಮ್ಮಲ್ಲಿರೋ ಪ್ರತಿಭೆಗಳನ್ನ ಹುಡುಕಿ ಮಾತಾಡಿಸ್ತಾ ಹೋಗ್ತೀವಲ್ಲ, ಅದು ನಮಗ್ ತುಂಬಾ ಖುಷಿ ಕೊಡುತ್ತೆ. ಅದೇ ತರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರೋದು ಜಿಷ್ಣು ಶೇಷಾದ್ರಿ. ಇವನು ಎಷ್ಟೊಂದು ಪ್ರತಿಭೆಗಳನ್ನ ಇಟ್ಕೊಂಡಿದ್ದಾನೆ ಅಂತಂದ್ರೆ, ವೇದ ಬರತ್ತಂತೆ, ಭಗವದ್ಗೀತೆ ಕಲ್ತಿದ್ದಾನಂತೆ, ಆಮೇಲೆ ಸಂಗೀತ ಕಲಿತಿದ್ದಾನೆ, ಅದ್ರ ಜೊತೆಗೆ ಕತೆ ಹೇಳ್ತಾನೆ. ಇನ್ನೂ ಏನೇನ್ ಮಾಡ್ತಾನೆ ಜಿಷ್ಣು, ಇದನ್ನೆಲ್ಲ ಅವನ ಹತ್ರನೆ ಮಾತಾಡ್ತಾ ಹಾಗೇನೇನೆ ಅವನ ಟ್ಯಾಲೆಂಟ್ನ ಒಂಚೂರು ಚೂರು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಹಾಯ್ ಜಿಷ್ಣು.
2: ಹರಿಓಂ.
1: ನಮಸ್ತೆ. ನೋಡು, ಇದು ನಮ್ಮ ಭಾರತೀಯತೆ ಅನ್ನೋದನ್ನ ನೀನ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ. ಹಾಯ್ ಅನ್ಬಾರ್ದು, ನೋಡಿದ ತಕ್ಷಣ ನಮಸ್ಕಾರ ಅನ್ಬೇಕು ಅಲ್ವಾ?
2: ಧನ್ಯವಾದ.
1: ಈಗ ನನಗೆ ಒಂದ್ ಪ್ರಶ್ನೆ, ಏನ್ ಗೊತ್ತಾ? ನೀನು ಏನೇನೋ ಪ್ರತಿಭೆಗಳನ್ನ ಮೈಗೂಡಿಸ್ಕೊಂಡಿದ್ಯಾ ಅಂತ ಹೇಳ್ತಿದ್ರು, ಏನೇನ್ ಕಲ್ತಿದ್ಯಾ ನೀನು?
2: ನಾನು ಈಗ ಸಂಗೀತ ಕಲಿತಿದ್ದೀನಿ, ಗಮಕ ಕಲಿತಿದ್ದೀನಿ, ನಾಟಕ ಕಲಿತಿದ್ದೆ, ಮತ್ತೆ ಭಗವದ್ಗೀತೆ ಎಲ್ಲ 18 ಅಧ್ಯಾಯ ಕಂಠಸ್ಥ, ಮತ್ತೆ ಕಥೆಗಳನ್ನ ಹೇಳ್ತೀನಿ. ಇನ್ನೂ ಜಾಸ್ತಿ ಇದೆ, ಆದ್ರೆ ನಾಕ ಬರ್ತಿಲ್ಲ
1: ಸದ್ಯಕ್ಕೆ, ಸಾಕು ಅಂತ. ಈ ಭಗವದ್ಗೀತೆನಲ್ಲಿ ನೀನೇನೇನೋ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ಯಾ ಅಂತ ಹೇಳ್ತಿದ್ರು.
2: ಹೌದು.
1: ಯಾವ್ದ್ಯಾವ್ದು?
2: ಇದು ಗೀತಾ ಪರಿವಾರಲ್ಲಿ ನಾನು ಕಲ್ತಿದ್ದು. ಅಲ್ಲಿ ಭಗವದ್ಗೀತೆಗೆ ಒಂದು 4-5 ಪರೀಕ್ಷೆಗಳಿರುತ್ತೆ, ಕೊನೆಯದಕ್ಕೆ ವ್ರತಿ, ಎಲ್ಲ 18 ಅಧ್ಯಾಯಗಳನ್ನ ಹೇಳೋದು. ಮೊದಲಿಗೆ ಗುಂಜನ್ ಅಂತ ಸ್ಕ್ರಿಪ್ಟ್ ನೋಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸೋದು, ಮತ್ತೆ ಜಿಜ್ಞಾಸು, ಪಾಠಕ್, ಪತಿಕ್, ಮತ್ತೆ ವ್ರತಿ, ಇವೆಲ್ಲ ಅವರೇ ಎಕ್ಸಾಮಿನ್ ಮಾಡಿ ಅವರು ಮಾರ್ಕ್ ಕೊಡ್ತಾರೆ.
1: ಏನಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ?
2: ಎಕ್ಸಾಮ್ ಅಲ್ಲಿ ಮಧ್ಯ ಶ್ಲೋಕ ಕೇಳ್ತಾರೆ, ಒಂದಷ್ಟು

0: ಆನ್ಸರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಜಿಜ್ಞಾಸುಗೆ 12, 15, 16 ಇತ್ತು, ಹೇಳ್ದಂಗೆ ವೃತ್ತಿಗೆ ಎಲ್ಲ 18 ಇರುತ್ತೆ. ಹಂಗೆ ಸಿಲಬಸ್ ಕೊಟ್ಟಿರ್ತಾರೆ, ಅದನ್ನ ಕಂಠಸ್ಥ ಮಾಡಿಕೊಂಡು ಎಕ್ಸಾಮ್ ತಗೋಬೇಕು. ಆಗ ಅವರು ಮಧ್ಯ ಮಧ್ಯ ಕೇಳಿ ಆಗ ನಮ್ಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕೊಡ್.
1: ನನಗೇನಾದ್ರೂ ಭಗವದ್ಗೀತೆನಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಒಂದ್ ಶ್ಲೋಕ ಹೇಳು ಅಂದ್ರೆ ಒಂದೇ ಒಂದ್ ಶ್ಲೋಕ ನೆನಪಕ್ ಬರೋದು, ಯಾವ್ದು ಗೊತ್ತಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಒಂದೇ ಶ್ಲೋಕ ನನಗ್ ಜ್ಞಾಪಕ ಬರೋದು. ನಿಂಗ್ 18 ಅಧ್ಯಾಯದಲ್ಲಿ ಅಷ್ಟು ಶ್ಲೋಕಗಳು ಹೇಗ್ ಜ್ಞಾಪಕ ಇರುತ್ತೆ?
0: ಹೇಗೆ ಅಂದ್ರೆ ಪ್ರತಿ ದಿವಸ ನಾವು ಅಭ್ಯಾಸ ಮಾಡಿದ್ರೆ ಒಂದೋ ಎರಡೋ ಅಧ್ಯಾಯ ಹಂಗೆ ಬಾಯಿಗ್ ಬಂದ್ಬಿಡುತ್ತೆ.
1: ಅಷ್ಟು ಈಸಿಯಾಗಿ ಬಂದ್ಬಿಡುತ್ತಾ?
0: ಈಸಿಯಾಗಿ ಬರುತ್ತೆ. ಒಂದೊಂದ್ಸಲ ನೋಡ್ಕೊಂಡು ಹೇಳಿ, ಆಮೇಲೆ ಯಾರಾದ್ರೂ ಇದ್ರೆ ಮನೇಲಿ ಅವ್ರನ್ನ ಕೇಳಕ್ ಹೇಳಿದ್ರು, ಹಂಗೂ ಇದೆ.
1: ನೀನ್ ಯಾರಿಗೆ ಕೇಳಕ್ ಹೇಳ್ತಿದ್ದೆ ಮನೆಯಲ್ಲಿ?
0: ಅಮ್ಮ.
1: ಅಮ್ಮಂಗ್ ಚೆನ್ನಾಗಿ ಒಳಕೊಂತೀಯ?
0: ಚೆನ್ನಾಗಿ ಅಂತಲ್ಲ, ಸ್ವಲ್ಪ ಜಾಸ್ತಿ.
1: ಸ್ವಲ್ಪ ಜಾಸ್ತಿ. ನೀನು ವ್ರತಿ ಪರೀಕ್ಷೆ ಪಾಸ್ ಮಾಡಿದೆ ಅಂತ ಹೇಳಿದೆಯಲ್ಲ, ಇದ್ರಲ್ಲಿ ಈ ಪರೀಕ್ಷೆಯನ್ನ ಉತ್ತೀರ್ಣರಾಗುವಂತವ್ರು ತುಂಬಾ ಹಿರಿಯರೇ ಇರ್ತಾರೆ. ಚಿಕ್ಕ ಮಕ್ಕಳು, ಈ ವಯಸ್ಸಿನ ಮಕ್ಕಳು ಉತ್ತೀರ್ಣರಾಗಿರೋದು ತುಂಬಾ ಕಡಿಮೆ. ಅದ್ರಲ್ಲಿ ನಿಂದು ಒಂದು ರೆಕಾರ್ಡ್ ಇದೆ ಅಂತ ಹೇಳ್ತಿದ್ರು, ಹೌದಾ?
0: ಹೌದು, ರೆಕಾರ್ಡ್ ಇದೆ.
1: ಏನು ಏನಕ್ಕೆ
0: ರೆಕಾರ್ಡು? ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದೀನಿ. ಇಂಡಿವಿಜುವಲ್ ಆಗಿ ಒಂದು ರೆಕಾರ್ಡು, ಅಲ್ಲಿ ಫಾಸ್ಟೆಸ್ಟ್ 2nd ಅಧ್ಯಾಯ, ಅದರಲ್ಲಿ 72 ಶ್ಲೋಕ ಇದೆ. ಅದನ್ನು ಫಾಸ್ಟೆಸ್ಟ್ ಆಗಿ ಹೇಳಿರೋದು 9 ನಿಮಿಷ ಅಷ್ಟು ಆಗಿರುತ್ತೆ. ಅದು ಈಗ ರೆಕಾರ್ಡ್ಗೆ ಅತಿ ಕಡಿಮೆ ಟೈಮ್ ತಗೊಂಡು ಹೇಳಿರೋದು.
1: ಈಗ ನಿನ್ನ ಫ್ರೆಂಡ್ಸ್ಗೆಲ್ಲ ನಾವು ಹೇಳ್ತಾ ಇದ್ದೀವಿ ನಿನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ, ಜಿಷ್ಣು ಹೇಗೆ ಭಗವದ್ಗೀತೆನಲ್ಲಿ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದಾನೆ, ಏನು 18 ಅಧ್ಯಾಯಗಳನ್ನ ಕಂಠಸ್ಥ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೆಲ್ಲ ಒಂದು ಕುತೂಹಲ ಹುಟ್ಟುತ್ತೆ ಅಲ್ವಾ? ಹೇಗೆ ಆಡ್ತಾನೆ ಇವನು ಭಗವದ್ಗೀತೆ ಕೇಳ್ಬೇಕು ಅಂತ. ಯಾವ ಅಧ್ಯಾಯ ನಿನಗೆ ತುಂಬಾ ಇಷ್ಟಪ್ಪ?
0: ತುಂಬಾ ಇಷ್ಟ ನಂಗೆ 14th ಅಧ್ಯಾಯ.
1: ಯಾವ್ದದು?
0: ಅದು ಗುಣತ್ರಯ ವಿಭಾಗ ಯೋಗ. ಯಾಕಿಷ್ಟ ಅಂದ್ರೆ ಅಲ್ಲಿ 3 ಗುಣಗಳನ್ನು ಹೇಳ್ಕೊಡತ್ತೆ ಭಗವದ್ಗೀತೆ ಅಲ್ಲಿ. ಮತ್ತೆ ಯಾವ ಗುಣ ಯಾವ ಏಜ್ ಲಿಮಿಟ್ಗೆ ಬೆಸ್ಟು ಅನ್ನೋದು ಅಲ್ಲೂ ಗೊತ್ತಾಗತ್ತೆ.
1: ಈಗ ಯಾವ್ದನ್ ಕೇಳಿಸ್ತೀಯ?
0: ಅದೇ ಅಧ್ಯಾಯ.
1: ಅದೇ ಅದೇ. ಎಷ್ಟು, ಒಂದ್ 10 ಶ್ಲೋಕ ಹೇಳ್ತೀಯ?
0: ಸರಿ.

0: ಭಾರತ ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ.
1: ಇಷ್ಟು ಚೆನ್ನಾಗಿ ಹಾಡ್ತೀಯ ನೀನು ಅಂದ್ರೆ, ನೀನ್ ಹಾಡ್ತಾ ಇದ್ರೆ ಭಗವದ್ಗೀತೆನ ಕೇಳ್ತಾನೆ ಇರೋಣ ಅನ್ಸತ್ತೆ. ಆಮೇಲೆ ಆ ಉಚ್ಚಾರಣೆ ಇದೆಯಲ್ಲ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಸುಮ್ಮನೆ ಕೇಳ್ತಿದ್ರು ಅರ್ಥ ಆಗ್ತಾ ಹೋಗತ್ತೆ ಏನ್ ಹೇಳ್ತಿರೋದು ಅನ್ನೋದು. ಈ ತರ ಹೀಗೆ ಉಚ್ಚಾರಣೆ ಮಾಡ್ಬೇಕು ಅನ್ನೋದು, ಆ ಶಬ್ದ ಉಚ್ಚಾರಣೆ ಹೇಗ್ ಕಲ್ತ್ಕೊಂಡೆ ನೀನು?
0: ಅದಕ್ಕೂ ಥ್ಯಾಂಕ್ಸ್ ಟು ಗೀತಾ ಪರಿವಾರ್. ಅವರು ಕರೆಕ್ಟ್ ಆಗಿ ಸಂಸ್ಕೃತ ಗ್ರಾಮರ್ ಅಂದ್ರೆ ಅನುಸ್ವಾರ ವಿಸರ್ಗ ಬಂದಾಗ ಎಂಡಿಂಗ್ ಸೌಂಡ್ ಹೇಗಿರ್ಬೇಕು ಅಂತ

0: ಹೌದು, ನೀನು ಹಿಂಗೆ ಅಂತ. ಹಂಗೆ ಗಮಕಕ್ಕೆ ಪರಿಚಯ ಆಗಿ ನಾನು ಒಂದ್ ದಿವಸ ಗಮಕ ವಾಚನ ಟೀಚರ್ ಮನೆಗೆ ಹೋಗಿದ್ದೆ. ಆಗ ಅವ್ರ ಟೀಚರು ನಮ್ಮ ಟೀಚರು ಇಬ್ರು ಬಂದಿದ್ರು. ಆಗ ಗಮಕ ವಾಚನ ಕೇಳಿದೆ, ಚೆನ್ನಾಗಿದೆ ಅನ್ನಿಸ್ತು, ಮತ್ತೆ ನಂಗೂ ಇಂಟ್ರೆಸ್ಟ್ ಬಂತು. ಆಗ ಹಂಗೆ ಗಮಕ ಕಲ್ತಿದ್ದು.
1: ಗಮಕದ್ದು ಎಕ್ಸಾಮ್ ತಗೊಂಬಿಟ್ಟಿಯಾ?
0: ಹಾ, ಪ್ರಥಮ ಆಗಿದೆ, ಪ್ರೌಢ ವಿದ್ವತ್ ಇನ್ನೂ ಆಗ್ಬೇಕು.
1: ಇಷ್ಟೆಲ್ಲ ನೀನ್ ಮಾಡ್ಬೇಕಾದ್ರೆ ನಿನಗೆ ಅಂತ ಆಟ ಆಡಕ್ ಟೈಮ್ ಸಿಗತ್ತಾ?
0: ಸ್ವಲ್ಪ ಸಿಗುತ್ತೆ.
1: ಎಷ್ಟೊತ್ತು ಸಿಗತ್ತೆ?
0: ಒಂದ್ ಅರ್ಧ ಗಂಟೆ.
1: ಅಯ್ಯೋ ಅಷ್ಟೇನಾ? ಸಾಕಾ ನಿಂಗೆ ಆಟ ಆಡಕ್ಕೆ?
0: ಸಾಕು.
1: ಏನ್ ಆಟ ಆಡ್ತೀಯ?
0: ಅಮ್ಮನ ಜೊತೆ ಒಂದ್ ಸ್ವಲ್ಪ ಡಾಮಿನೋಸ್ ಆತರದ ಆಟ, ಮತ್ತೆ ಬಾಲ್ವೇದ ಟಾಯ್ಸ್ ಅದು ಸಿಗುತ್ತೆ, ಅದನ್ನು ಆಡ್ತೀನಿ.
1: ಹೊರಗಡೆ ಹೋಗಲ್ವಾ ಫ್ರೆಂಡ್ಸ್ ಜೊತೆ?
0: ಅದು ಒನ್ಸ್ ಇನ್ ಅ ಬ್ಲೂ ಮೂನ್.
1: ಯಾಕೆ ಫ್ರೆಂಡ್ಸ್ ಇಲ್ವಾ ನಿಂಗೆ?
0: ಇದಾರೆ ನಮ್ ಮನೆನಲ್ಲೇ, ಆದ್ರೂ ಈ ಕೆಲ್ಸ ಎಲ್ಲ ಸಿಗುತ್ತೆ, ಅದಕ್ಕೆ ಹೋಗಕ್ಕಾಗಲ್ಲ.
1: ನೀನ್ ಫುಲ್ ಎಂಗೇಜ್ ಆಗ್ಬಿಟ್ಟಿರ್ತೀಯ.
0: ಹಾ,
1: ನಿನ್ ಕೆಲ್ಸಗಳಲ್ಲೇನೆ.
0: ಹೌದು.
1: ಈಗ ನೀನು ಹಾಡ್ ಕಲ್ತೆ ಅಂದೆ, ಯಾರ ಹತ್ರ ಕಲ್ತಿದ್ದು ನೀನು
0: ಹಾಡು? ಚೈತ್ರ ಶ್ರೀಕಾಂತ್ ಅಂತ ನರಹರಿ ದೀಕ್ಷಿತ್ ಅವರ ಸ್ಟೂಡೆಂಟ್.
1: ಅವ್ರ ಹತ್ರ ಕ್ಲಾಸಿಕಲ್ ಮ್ಯೂಸಿಕ್?
0: ಹಾ, ಕ್ಲಾಸಿಕಲ್ ಮ್ಯೂಸಿಕ್.
1: ಓಕೆ ಓಕೆ. ಈಗ ಒಂಚೂರು ಕ್ಲಾಸಿಕಲ್ ಮ್ಯೂಸಿಕ್ದು ಯಾವುದಾದ್ರು ಶಾಸ್ತ್ರೀಯ ಸಂಗೀತದ ಕೃತಿ ಕೇಳಿಸ್ತೀಯಾ?
0: ಹಾ, ಗಮಗಣಪತೆ ಅಂತ ರೂಪಕತಾಳದಲ್ಲಿ ಮುತ್ತಯ್ಯ ಭಾಗವತರವರು ರಚಿಸಿದ್ದಾರೆ, ರಾಗ ಹಂಸಧ್ವನಿ.

0: ಚೆನ್ನಾಗಿ ಹಾಡ್ತೀಯ ಜಿಷ್ಣು. ಮತ್ತೆ ನೀನು ಪ್ರೋಗ್ರಾಮ್ಸ್ಗೆ ಕಾಂಪೇರಿಂಗ್ ಎಲ್ಲ ಮಾಡ್ತೀಯ ಅಂತ ಕೇಳಿದೆ, ಹೌದಾ?
1: ಹೌದು.
0: ಎಲ್ಲಿ ಮಾಡ್ತೀಯ?
1: ಅವಕಾಶ ಸಿಕ್ಕಿದಾಗೆಲ್ಲ ಮಾಡ್ತೀನಿ. ಈಗ ಚಂದ್ರಿಕಾ

0: ಬದ್ರಿನಾಥ್ ಅಂತ ಅವರು ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು. ಅವರು ಒಂದೊಂದ್ಸಲ ಇಲ್ಲಿ ಹರಿದಾಸ ಹಬ್ಬ ಅಂತ ಕೇಳಿರ್ಬೋದು, ಅಲ್ಲಿ ಏನಾದರೂ ನಮಗೆ ಪ್ರೋಗ್ರಾಮ್ ಸಿಕ್ಕಿದ್ರೆ ಅಲ್ಲಿ ನನ್ನ ಕಾಂಪೇರಿಂಗ್ ಕರೀತಾರೆ. ಮತ್ತೆ ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮು ಅಂತದಿದ್ರೆ ಫಸ್ಟ್ ಪ್ರಯಾರಿಟಿ ನಾನೇ ಈಗ.
1: ಕಂಪೇರಿಂಗ್
0: ಹೌದು,
1: ಸ್ಕ್ರಿಪ್ಟ್ ಎಲ್ಲ ನೀನೆ ರೆಡಿ ಮಾಡ್ಕೊಂತೀಯ?
0: ಸ್ವಲ್ಪ ಹೌದು, ನನ್ನ ಮಮ್ಮನೂ ಮೋಸ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ.
1: ಅಂದ್ರೆ ನಿಂಗೆ ಈ ತರ ಇರುತ್ತೆ ಪ್ರೋಗ್ರಾಮ್ ಫಾರ್ಮ್ಯಾಟು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನೀನ್ ರೆಡಿ ಮಾಡ್ಕೊಂತೀಯ? ಹೇಗ್ ಮಾಡ್ತೀಯ?
0: ಪ್ರೋಗ್ರಾಮ್ ಫಾರ್ಮ್ಯಾಟ್ ಫಸ್ಟ್ ತಿಳ್ಕೊತೀನಿ, ಆಮೇಲೆ ಅದನ್ನ ಅಮ್ಮಂಗೆ ಹೇಳ್ತೀನಿ. ಹೆಂಗೆ ಬರಿಬಹುದು ಅಂತ ನಾನು ಸ್ವಲ್ಪ ಹೇಳ್ತೀನಿ. ಆಗ
1: ನೀನ್ ಅಮ್ಮಂಗೆ ಹೇಳ್ಕೊಡ್ತೀಯ?
0: ಹೆಂಗೆ ಕಾಂಪೇರಿಂಗ್ ಅದಕ್ಕೆ ಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಅವಳು ವರ್ಡಿಂಗ್ಸ್ ಎಲ್ಲ ಹಂಗೆ ಹಾಕಿ ಕೊಡ್ತಾ,
1: ಅಂದ್ರೆ ನಂಗೆ ಈ ತರ ಇರಬೇಕು ಅಂತ ಇನ್ಸ್ಟ್ರಕ್ಷನ್ ಅಮ್ಮಂಗೆ ಕೊಡ್ತೀಯ. ಆಮೇಲೆ ಅಮ್ಮ ಅದಕ್ಕೆ ತಕ್ಕಂಗೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ.
0: ಹೌದು,
1: ಆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದನ್ನ ನೀನು ಓದ್ಕೊಂಡು ಹೋಗ್ತೀಯ ಅಥವಾ ಸ್ಕ್ರಿಪ್ಟ್ನೇ ಫಾಲೋ ಮಾಡಿ ಕಂಪೇರ್ ಮಾಡ್ತೀಯ?
0: ಓದ್ಕೊಂಡು ಹೋಗಿರ್ತೀನಿ, ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಆಗ ಸ್ಕ್ರಿಪ್ಟ್ ಅಲ್ಲೇ ಇರುತ್ತೆ, ಅದನ್ನ ತೆಕ್ಕೊಂಡು ಒಂದ್ಸಲ ಕಣ್ಣು ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿ.
1: ಸ್ಟೇಜ್ ಫಿಯರ್ ಇರಲ್ವಾ ನಿಂಗೆ? ಅಷ್ಟೊಂದು ಜನ ಇರ್ತಾರಲ್ಲಪ್ಪ.
0: ಇರ್ತಾರೆ, ಅದು ಈಗ ಪ್ರಾಕ್ಟೀಸ್ ಆಗೋಗಿದೆ, ಅದಕ್ಕೆ ಸ್ಟೇಜ್ ಫಿಯರ್ ಮೊದಲು ಸ್ವಲ್ಪ ಇತ್ತು, ಈಗ ಇಲ್ಲ.
1: ನೋಡು, ನಾನು ಇಂಪಾರ್ಟೆಂಟ್ ಕ್ವಶನ್ ಕೇಳೋದೇ ಮರ್ತು ಬಿಟ್ಟೆ, ನಿಂಗೆ ಎಷ್ಟು ವಯಸ್ಸು?
0: 10.
1: 10 ವಯಸ್ಸು. ಮುಂಚೆ ಭಯ ಇತ್ತು, ಈಗಿಲ್ಲ ಅಂದ್ರೆ ಎಷ್ಟನೇ ವಯಸ್ಸಿಗೆ ಶುರು ಮಾಡಿದೆ ನೀನು ಕಂಪೇರ್ ಮಾಡಕ್ಕೆ?
0: ಕಂಪೇರ್ ಮಾಡಕ್ಕೆ ಒಂದು 7ನೇ ವಯಸ್ಸಿಂದ ಶುರು ಮಾಡಿದೆ, ಆಗ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು. ಆಮೇಲೆ 9 ಬರೋ ಹೊತ್ತಿಗೆ ಎಲ್ಲ
1: 2 ವರ್ಷಕ್ಕೆ ಪ್ರೊಫೆಷನಲ್ ಆಗ್ಬಿಟ್ಟಿದ್ದೆ.
0: ಹಾ,
1: ಈಗಂತೂ ಫುಲ್ಲಿ ಪ್ರೊಫೆಷನಲ್ ತರೋ.
0: ಹೌದು
1: ಅಲ್ವಾ?
0: ಹೌದು.
1: ಯಾರಾದ್ರೂ ಏನಾದ್ರು ಹೇಳಿದ್ರೆ ಏನಿದೆ ಫಾರ್ಮ್ಯಾಟ್ ಕೊಡಿ, ನಾ ರೆಡಿ ಮಾಡ್ಕೊಂಬಂದು ಕಂಪೇರ್ ಮಾಡ್ತೀನಿ ಅಂತ ಹೇಳ್ತೀಯ, ಅಷ್ಟು ಧೈರ್ಯ ಬಂದಿದೆ ಅಲ್ವಾ? ಇದಲ್ದಿರ ನೀನು ಗಮಕ ಬೇರೆ ಕಲಿತೆ ಅಂತ ಹೇಳಿದೆ. ಈಗ ನೋಡು, ಗಡಿಯಾರ ಇದೆಯಲ್ಲ ಅದು ಓಡೋಗ್ತಾ ಇದೆ, ಬೇಗ ಬೇಗ ಜಿಷ್ಣು ಜೊತೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಅವ್ನ ಟ್ಯಾಲೆಂಟ್ ಕೇಳಿಸ್ಬಿಡು ಅಂತ ಹೇಳ್ತಾ ಇದೆ. ಹಂಗಿದ್ದಾಗ ನೀನು ಗಮಕ ಒಂಚೂರು ಹಾಡ್ಬೇಕಲ್ಲ ಈಗ.
0: ಹೌದು, ಈಗ ನಾನು ಒಂದು 4 ರಸಭಾವದು ಒಂದು 4 ಪದ್ಯ.
1: ಏನೇನು ರಸಭಾವ?
0: ನವರಸಗಳಿದೆ ಅದರಲ್ಲಿ, ವೀರರಸ ಮತ್ತೆ ಶಾಂತರಸದ್ದು. ಅದಕ್ಕೆ ಭಾವ ವೀರ ಯುದ್ಧ ಭಾವ, ಸ್ತುತಿ ಭಾವ, ವ್ಯಂಗ್ಯ ಭಾವ ಮತ್ತೆ ಮಂಗಳ ಭಾವ, ಅದಕ್ಕೆ 4 ಪದ್ಯ.
1: ಯಾವ್ದ್ರಿಂದ ತಗೊಂಡಿದ್ಯಾ?
0: ಇದು ಕುಮಾರವ್ಯಾಸ ಭಾರತದ ಕರ್ಣಜನನ ಭಾಗದಿಂದ ತಗೊಂಡಿರೋದು, ಮಗುವು ತನದಲ್ಲಿ ಬೊಂಬೆಯಾಟ.

0: ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ನಾವು ಗಗನ ನದಿಯಲ್ಲಿ ಮಿಂದಳು, ಇದರಲ್ಲಿ ಕುಮಾರವ್ಯಾಸ ಗಂಗೆಯನ್ನ ಗಗನ ನದಿ ಅಂತ ವರ್ಣಿಸಿದ್ದಾನೆ. ನದಿ ನೆಲದಿಂದ ಕೆಳಗಿರೋದ್ರಿಂದ ಅದನ್ನ ಕೆಳಗ್ ಹಾಡೋ ಅಂತದ್ದು, ಅದು ಇಲ್ಲಿ ತೋರಿಸಿದ್ದೀನಿ. ಮತ್ತೆ ಗಗನ ಮಣಿಯನ್ನು ನೋಡಿ, ಕುಮಾರವ್ಯಾಸ ಇಲ್ಲಿ ಸೂರ್ಯನ ಗಗನಮಣಿ ಅಂತ ವರ್ಣಿಸಿದ್ದಾನೆ. ಸೂರ್ಯ ಮೇಲಿರೋದ್ರಿಂದ ಅದು ತಾರಾ ಸ್ಥಾಯಿಗೆ ಹೋಗ್ತಿದೆ. ಇದು ಗಮಕದ ಪ್ರಮುಖ
1: ಅಂಶ.
0: ಹಾ, ಪ್ರಮುಖ ಅಂಶ ಪದಭಾವ ರಾಗಭಾವ ಸಮನ್ವಯ ಅಂತ ಇದಕ್ಕೆ ಹೇಳ್ತಾರೆ.

0: ತುಂಬ ಚೆನ್ನಾಗಿ ಹಾಡ್ತೀಯ ಜಿಷ್ಣು. ಈ ಒಂದು ಮಂಗಳ ಶ್ಲೋಕ ಕೇಳಿದ್ಮೇಲೆ ಮತ್ತೆ ಏನು ಮಾತಾಡಬೇಕು ಅಂತಲೇ ಅನ್ಸಲ್ಲ, ಯಾಕಂದರೆ ಅಷ್ಟು ಧನ್ಯತಾ ಭಾವ ಬರುತ್ತೆ. ನಿನ್ನ ಈ ಪ್ರತಿಭೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಚೆನ್ನಾಗಿ ಮುಂದುವರಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣವಾ? ನಿನ್ನ ಫ್ರೆಂಡ್ಸ್ಗೆಲ್ಲ ನಮಸ್ಕಾರ ಹೇಳ್ತೀಯ, ಬಾಯ್ ಹೇಳ್ತೀಯ?
1: ನಮಸ್ಕಾರ, ಜಯ ಶ್ರೀ ಕೃಷ್ಣ.
0: ಮಕ್ಕಳೇ, ಎಲ್ಲರೂ ಕೇಳಿದ್ರಿ ಅಲ್ಲ, ಈ ಜಿಷ್ಣುವಿನ ಪ್ರತಿಭೆಯ ಪರಿಚಯ ಆಯ್ತಲ್ಲ. ಇನ್ನ ಎಷ್ಟೊಂದು ಪ್ರತಿಭೆ ಇದೆ ಇವನಲ್ಲಿ, ಆದ್ರೆ ಸಮಯ ಇಲ್ಲದೆ ಇರೋದ್ರಿಂದ ನಾವಿಷ್ಟಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಬಾಯ್.

0: ಇದುವರೆಗೆ ಹಕ್ಕಿಯ ಬಳಗ ಕೇಳಿದಿರಿ.
1: ಒಂದು ಖುಷಿಯಾಯಿತು, ಮತ್ತೆ ನಿಮ್ಮ ಬಗ್ಗೆನು ಒಂದಿಷ್ಟು ಪ್ರಶಂಸೆಯ ಮಾತುಗಳನ್ನು ಆಡಿದ್ರು. ಸೊ ಈ ರೀತಿಯ ಅನುಭವ ಕೂಡ ಆಗಿದೆ, ಅದಕ್ಕೂ ಆಕಾಶವಾಣಿ ಕಾರಣ ಆಗುತ್ತೆ. ಇಲ್ಲಿ
2: ಎಷ್ಟೊಂದು ನೆನಪುಗಳನ್ನು ಹಂಚಿಕೊಂಡ್ರಿ ಹೃದಯ ಶಿವ ಅವರೇ. ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೇಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ, ಮನಸಾರೆ ಮಾತಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ಒಂದಿಷ್ಟು ನೆನಪುಗಳಿಗೆ ದಾರಿ ಮಾಡಿಕೊಟ್ಟಿದ್ದಕ್ಕೆ, ಒಂದಿಷ್ಟು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಕ್ಕೆ, ತಮಗೂ ಆಕಾಶವಾಣಿ ಬಳಗಕ್ಕೂ ಆಕಾಶವಾಣಿ ಕೇಳುಗರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು.
2: ಕವಿ, ಗೀತ ರಚನಾಕಾರ, ಲೇಖಕ, ನಿರ್ದೇಶಕ ಹೃದಯ ಶಿವ ಅವರ ಆಕಾಶವಾಣಿ ಒಡನಾಟದ ಒಂದು ಮೆಲುಕನ್ನ ನಾವು ಕೇಳಿದೆವು.

ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆ ಹಾಗೂ ನಿರ್ಮಾಣ ಬಿ ಕೆ ಸುಮತಿ.

0: ಮೂರು ಗಂಟೆ ಒಂದು ನಿಮಿಷ ಈಗ ಕೇಳೋಣ ಆಕಾಶ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ
2: ಸರ್. ಈಗ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ವಿರುದ್ಧ ದೂರು ನೀಡಿದ ಮೇಲೆ ಆರೋಪಗಳನ್ನು ದಾಖಲೆ ಮಾಡದೇನೆ ಪೊಲೀಸರು ವ್ಯಕ್ತಿಯನ್ನ ಎಷ್ಟು ದಿನ ಅವ್ರ ಕಸ್ಟಡಿಯಲ್ಲಿ ಇಟ್ಕೋಬಹುದು, ಅದ್ರ ಬಗ್ಗೆ ತಿಳಿಸಿ ಸರ್.
3: ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಆರೋಪಿ ಅಂತ ಆರೋಪಿತನನ್ನು ಕರೆಸಿದ ಮೇಲೆ ಸಾಮಾನ್ಯವಾಗಿ 24 ಗಂಟೆಗಳ ಕಾಲ ಮಾತ್ರ ಆತನನ್ನ ವಿಚಾರಣೆಗೆ ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು. 24 ಗಂಟೆಗಳ ಒಳಗಡೆ ಆ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು ಅಥವಾ ಬಿಡುಗಡೆ ಮಾಡಬೇಕು. ಇದೆರಡೇ ಅವಕಾಶ ಇರುವಂತದ್ದು. ಸಾಮಾನ್ಯವಾಗಿ ಯಾವುದೇ ಆರೋಪಗಳು ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದಾಗ

0: ಪೊಲೀಸ್ನವರು ಅದನ್ನು ಮೂರು ರೀತಿಯಲ್ಲಿ ದೂರನ್ನು ದಾಖಲಿಸಿಕೊಳ್ತಾರೆ. ಒಂದು ಜನರಲ್ ಕಂಪ್ಲೇಂಟ್ ಅಥವಾ ನಾನ್ ಕಾಗ್ನಿಸೇಬಲ್ ಅಸಂಜ್ಞೇಯ ಪ್ರಕರಣ ಅಂತ ಮಾಡಿಕೊಳ್ಬಹುದು, ಅಥವಾ ತೀವ್ರತರವಾದ ಕ್ರಿಮಿನಲ್ ಪ್ರಕರಣವಾದರೆ ಅದನ್ನು FIR ದಾಖಲಿಸೋದು, ಪ್ರಥಮ ವರ್ತಮಾನ ವರದಿಯನ್ನು. ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ ನಂತರ ಒಂದು ವೇಳೆ ತನಿಖೆ ನಡೆಸಬೇಕು ಅಂತ ಆದರೆ ಮ್ಯಾಜಿಸ್ಟ್ರೇಟ್ ಮುಖಾಂತರ ಹೆಚ್ಚುವರಿ ಕಸ್ಟಡಿಗೆ ಪೊಲೀಸರು ಅವಕಾಶವನ್ನು ಕೇಳಬಹುದು,
1: ಅಥವಾ
0: ತನಿಖೆಯ ಕಾರಣಗಳಿಗೋಸ್ಕರ.
1: ಎಷ್ಟು ದಿನ ಮುಂದುವರಿಸಬಹುದು?
0: ಸಾಮಾನ್ಯವಾಗಿ ಅದು 15 ದಿನಗಳಿಗೊಮ್ಮೆ ಕಸ್ಟಡಿಯನ್ನು ನವೀಕರಿಸಬೇಕಾಗುತ್ತೆ. ಅಂದ್ರೆ 15 ದಿನಗಳಿಗಿಂತ ಜಾಸ್ತಿ ಅದನ್ನು ನ್ಯಾಯಾಂಗ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ತನಿಖೆ ಮುಗಿಯುವವರೆಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ.
1: ಓಕೆ, ಮತ್ತೆ 15 ದಿವಸ ಪೊಲೀಸ್ ಕಸ್ಟಡಿನಲ್ಲಿ ಒಂದೇ ಸಲ
0: ಹೌದು. ಇಲ್ಲಿ ಒಟ್ಟು ಗರಿಷ್ಠ ದಿನಗಳಂದ್ರೆ ಅಪರಾಧದ ತೀವ್ರತೆಯನ್ನು ಆಧರಿಸಿ ಸಣ್ಣ ಮಟ್ಟದ ಅಪರಾಧ ಅಂತ ಆದ್ರೆ ಒಂದು 2-3 ವರ್ಷದ ಶಿಕ್ಷೆಯನ್ನ ಇರುವಂತಹ ಅಪರಾಧಗಳಾದ್ರೆ ಗರಿಷ್ಠ 60 ದಿವಸದವರೆಗಿನ ಕಸ್ಟಡಿಯನ್ನ ತಗೊಳ್ಬಹುದು. ಗಂಭೀರ ಅಪರಾಧಗಳು ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಅಂತ ಆದ್ರೆ ಗರಿಷ್ಠ 90 ದಿನದ ಕಸ್ಟಡಿಯನ್ನ ಕೇಳಬಹುದು ಅಷ್ಟೇ. 15 ದಿವಸಗಳ ಕಸ್ಟಡಿ ಅಂದ್ರೆ ಪೊಲೀಸ್ ಕಸ್ಟಡಿಯನ್ನು ಒಂದೇ ಬಾರಿ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಅದ ಪೊಲೀಸರು ಇದನ್ನು 15 ದಿನಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಕೂಡ ವಿಂಗಡಿಸಬಹುದು. ಅವರ ತನಿಖೆಯ ಹಂತಗಳನ್ನು ಆಧರಿಸಿಕೊಂಡು 40 ಅಥವಾ 60 ದಿವಸಗಳ ಒಳಗಡೆ ಯಾವುದೇ ಯಾವಾಗ ಬೇಕಾದರೂ ಕೇಳಬಹುದು. ಈ ಅವಕಾಶ ಪೊಲೀಸರಿಗೆ ಇದೆ.
1: ಈಗ ನ್ಯಾಯಾಂಗ ಕಸ್ಟಡಿಗೆ ಅಂತಂದಾಗ ಖುದ್ದಾಗಿ ಕೆಲಸ ಬರಕಾಗಲ್ಲ ನಮಗೆ ಅಂತಾರೆ, ಈ ವಿಡಿಯೋ ಕರೆ ಮೂಲಕ ಹಾಜರಾಗಕ್ಕೆ ಸಾಧ್ಯತೆ ಇದೆಯಾ?
0: ಪೊಲೀಸ್ ಕಸ್ಟಡಿ ಆದ್ರೆ ಪ್ರತಿ ಬಾರಿ ಆರೋಪಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು. ಅಥವಾ ನ್ಯಾಯಾಂಗ ಕಸ್ಟಡಿಯಲ್ಲಿ ಇದ್ರೆ ಮಾತ್ರ, ನ್ಯಾಯಾಂಗ ಕಸ್ಟಡಿಯಲ್ಲಿ ಇರುವಾಗ ಖುದ್ದಾಗಿ ಬರಬೇಕಾಗಿಲ್ಲ, ಆಗ ವಿಡಿಯೋ ಕರೆ ಮೂಲಕ ಹಾಜರುಪಡಿಸುವಂತ ಅವಕಾಶಗಳು ಪೊಲೀಸರಿಗೆ ಇದೆ.
1: ಅವಾಗ ಬೇಲ್ ಎಲ್ಲ ಸಿಗುತ್ತಾ? ಅಂದ್ರೆ ಒಂದು ಚಾರ್ಜ್ ಶೀಟ್ ಹಾಕಿದ್ದಿಲ್ಲ ಅಂತಂದ್ರೆ
0: ಚಾರ್ಜ್ ಶೀಟ್ ಈ ಅವಧಿಯೊಳಗಡೆ, ಇದು ಏನಂದ್ರೆ ಈಗ ಚಾರ್ಜ್ ಶೀಟ್ ವಿಚಾರಕ್ಕೆ ಬಂದ್ರೆ, ಈ ಅವಧಿಯೊಳಗಡೆ ಚಾರ್ಜ್ ಶೀಟ್ ಹಾಕದೇ ಇದ್ರೆ ಆ ವ್ಯಕ್ತಿಗೆ ಡಿಫಾಲ್ಟ್ ಬೈಲ್ ಅಂತ ಹೇಳ್ತೇವೆ. ತನ್ನಂತಾನೆ ಬೈಲ್ ಪಡೆದುಕೊಳ್ಳುವಂತ ಅಧಿಕಾರ ಸಂವಿಧಾನಿಕವಾಗಿ ಆ ವ್ಯಕ್ತಿಗೆ ಬಿಡುಗಡೆ ಮಾಡಬೇಕಾಗುತ್ತೆ. 60 ಅಥವಾ 90 ದಿನದ ಅವಧಿ ಮುಗಿದ್ರೂ ಕೂಡ ಆರೋಪಿ ಬೈಲ್ ನೀಡದ ತನಕ ಕಸ್ಟಡಿಯಲ್ಲಿ ಇರ್ತಾರೆ
1: ಅಲ್ವಾ? ಓಕೆ, ಈ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನೀಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: Invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ಕಾರ. ಸಮಯ 3:08 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಸ್ಟುಡಿಯೋ ಇಂದ ಆಚೆ ತುಂತುರು ಹನಿ ಬೀಳ್ತಾ ಇದೆ. ವಾತಾವರಣ ತುಂಬಾ ಸಖತ್ ಕೂಲ್ ಆಗಿದೆ. ಪಕ್ಕದಲ್ಲಿ ಬಿಸಿ ಬಿಸಿ ಕಾಫಿನೋ ಬಜ್ಜಿನೋ ಇದ್ದಿದ್ರೆ ಅದ್ರ ಮಜಾನೇ ಮಜಾ. ಇಂಥ ಮಳೆಗಾಲದಲ್ಲೂ ಕೂಡ, ಇಂಥ ಮಳೆ ಇರುವಂತಹ ಸಮಯದಲ್ಲೂ ಕೂಡ, ಎಂಥದ್ದೇ ಬಿರು ಬೇಸಿಗೆ ಇದ್ರೂ ಕೂಡ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ 3:05 ಏನಿರುತ್ತೆ, ಹೊಂಬಿಸಿಲು ಇರುತ್ತೆ. ಈಗ ಹೊಂಬಿಸಿಲನ್ನ ಶುರು ಮಾಡುವಂತಹ ಸಮಯ. ಹೊಂಬಿಸಿಲಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹೊಂಬಿಸಿಲು ಶುರು ಆಗ್ತಿರೋದೇ ತಡ, ಬಹಳಷ್ಟು ಸಂದೇಶಗಳು ಬಂದಿದೆ. ನಮ್ಮ ಸ್ನೇಹಿತರೆಲ್ಲರೂ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಹೊಂಬಿಸಿಲಿನ ಪ್ರಶ್ನೆ ಪತ್ರಿಕೆ ಸುಲಭವಾಗಿದ್ರೆ ಸಾಕು ಅಂತ ಬಹಳಷ್ಟು ಜನ ಸಂದೇಶಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀರಾ. ಪ್ರಶ್ನೆ ಪತ್ರಿಕೆ ಸುಲಭ ಇದೆಯಾ ಅಥವಾ ಟಫ್ ಇದೆಯಾ ತಿಳ್ಕೊಳ್ಳೋಣ. ಈ ಒಂದು ಗೀತೆಯ ನಂತರ ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ಯಾವುದಾದ್ರೂ ಅಕ್ಕಪಕ್ಕದ ಏರಿಯಾದಲ್ಲಿ ಮಳೆ ಬರ್ತಿದ್ರೆ ನಿಮಗಾಗಿ ಸ್ಪೆಷಲ್ ಡೆಡಿಕೇಟೆಡ್ ಗೀತೆ ಇದು. ಮುಂಗಾರು ಮಳೆಗೆ ಏನು ನಿನ್ನ ಹನಿಗಳ ಲೀಲೆ.

ಸಮಯ 3:14:43 ನೀವು ಕೇಳ್ತಾ ಇದ್ದೀರಾ. ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ನಮಸ್ತೆ. ನಮ್ಮೂರಲ್ಲಿ ಅರ್ಧ ಗಂಟೆಯಿಂದ ಜೋರಾಗಿ ಮಳೆ ಹೊಯ್ತಾ ಇದೆ ಸ್ವಾಮಿ ಅಂತ ಇದ್ದಾರೆ. ಸುನಂದಾಸ್ ಕನ್ನಲಿಯೋಟಿಂದ ಇಲ್ಲಿ ತುಂತುರು ಹನಿ ಮಳೆ ನಿಂತು ಹೊಂಬಿಸಿಲು ಮೂಡಿದೆ ಅಂತ ಇದ್ದಾರೆ. ನೋಡಿ, ಕರೆಕ್ಟಾಗಿ ನಮ್ಮ ಶೋ ಸ್ಟಾರ್ಟ್ ಆಗುವಷ್ಟರಲ್ಲಿ ಹೊಂಬಿಸಿಲು ಮೂಡಿದೆ. ಅಲ್ಲಿ ಹೊಂಬಿಸಿಲು ಮೂಡಿರಲಿಲ್ಲ ಅಂದ್ರೂ ಕೂಡ ಇಲ್ಲಿಂದ ಹೊಂಬಿಸಿಲು ಅಲ್ಲಿ ಬರ್ತಾ ಇತ್ತು. ಸರ್, ಮಳೆಯ ಸೋನೆ ಸುರಿದು ಬಿಸಿಲು ಬರ್ತಾ ಇದೆ. ಆಕಾಶವಾಣಿ ಎಫ್ ಎಂ ರೇನ್ಬೋ ಅಲ್ಲಿ ಮುಂಗಾರು ಜೋರಾಗಿದೆ, ಮಳೆಯಲ್ಲಿ ನನೀತಾ ಖುಷಿ ಆಗ್ತಾ ಇದೆ ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಹುಷಾರು ಕಂಡ್ರಿ, ಮಳೆಯಲ್ಲೆಂದೋ ಕೆಮ್ಮು ಗಿಮ್ಮು ಜ್ವರ ಬಂದತ್ತ. ಆಮೇಲೆ ನಮ್ಮ ಮನೆ ಹತ್ರನೂ ಮಳೆ ಬಂದು ನಿಂತಿದೆ, ನಿಮ್ಮ ಮಾತು ಹಾಡು ಕೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಕಿರಣ್ ಕುಮಾರ್ ಅವರು IMG ಲೈಟ್ ಜೆಪಿ ನಗರ 9th phase ಇಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಸರ್, ನಾನು ಕಾಫಿ ಕುಡಿತಾ ಮಿರ್ಚಿ ಬಜ್ಜಿ ತಿಂತ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ದಿಲೀಪ್ ಕಲ್ಯಾಣ್ ಅವರು, ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ಯು ಕ್ಯಾನ್ ಪ್ಲೀಸ್ ಜಾಯ್ನ್ ಅಸ್ ಅಂತ ಇದಾರೆ. ಧಾರಾಳವಾಗಿ ಬರೋಣ. ಇಲ್ಲೂ ಮಳೆ ಬರ್ತಾ ಇದೆ ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಹೇಳ್ತಾ ಇದಾರೆ. ಹಾಗೆ ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ, ಶುಭ ಮಧ್ಯಾಹ್ನ, ಉತ್ತರ ಕೊಡೋದಕ್ಕೆ ನಾವು ರೆಡಿದೀವಿ, ಪ್ರಶ್ನೆ ಕೇಳಿ ಅಂತ ಇದ್ದಾರೆ. ಸರ್, ಆಟ ಆಡೋಣ, ನಾವು ತಯಾರಿದ್ವಿ, ಪ್ರಶ್ನೆ ಪತ್ರಿಕೆ ಸುಲಭ ಇರಲಿ ಅಂತ ಗಣಪತಿ ಭೀಮಪ್ಪ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಕೂಡ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ತಡ ಮಾಡೋದು ಬೇಡ, ಶನಿವಾರ ಏನಿರುತ್ತೆ ಹಂಪಸ್ನಲ್ಲಿ ಕನ್ನಡ ಸಿನಿಮಾ ಕುರಿತಾದಂತಹ ಪ್ರಶ್ನೆಗಳಿರುತ್ತೆ. ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಹೇಗಿದೆ, ಸತೀ ಸುಲೋಚನಾಗಿಂತಲೂ ಬಿಡುಗಡೆಯಾಗಲು ತಯಾರಾಗಿದ್ದಂಥ ಮೊದಲ ಕನ್ನಡದ ಚಿತ್ರ ಯಾವುದು? ಸತೀ ಸುಲೋಚನಾ ಚಿತ್ರಕ್ಕಿಂತಲೂ ಮುಂಚೆಯೇ ಬಿಡುಗಡೆಯಾಗೋದಕ್ಕೆ ತಯಾರಾಗಿದ್ದಂಥ ಮೊದಲ ಕನ್ನಡ ಚಲನಚಿತ್ರ ಯಾವುದು? ಚಿತ್ರಗಳನ್ನ ವಾಟ್ಸ್ಆಪ್ ಸಂಖ್ಯೆ 9408001013 ಕಳಿಸ್ಕೊಡಿ. ಅಲ್ಲಿವರೆಗೂ ಚಂದದ ಗೀತೆ ಮೂಡಿ ಬರ್ತದೆ, ಕೇಳಿ ಎಂಜಾಯ್ ಮಾಡಿ. ಹೇಳೇ ಮಲ್ಲಿಗೆ.

ಸತೀಶ್ ಲೋಚನಾ ಸಿನಿಮಾಗಿಂತಲೂ ಮುಂಚೆ ಬಿಡುಗಡೆ ಆಗೋದಕ್ಕೆ ತಯಾರಾಗಿದ್ದಂಥ ಕನ್ನಡ ಸಿನಿಮಾ ಯಾವುದು ಅಂತ ನಾನು ಕೇಳಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಯಾರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜಗದಾಂಬಿಕಾ ಹಂಸವೇಣಿ ನೇತ್ರಾ ಕೆಂಗೇರಿಯಿಂದ, ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಮಹೇಶ್ ಬಿಸಿ ಲೇಔಟ್ನಿಂದ, ಕುಲ್ದೀಪ್ ಹೆಚ್ಸಾರ್ ಲೇಔಟ್ನಿಂದ, ಗಜಾನನ ಭಟ್ ಭೋಳನಿಮಕ್ಕಿ ಹೊನ್ನಾವರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಂಪಿಯಿಂದ ಜಾಫರ್, ಶ್ವೇತಾ ಹೆಸರಾವ್ ಸುಳ್ಯದಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹೊನ್ನೂರಲ್ಲಿ ಅವರ ಉತ್ತರ ಸರಿಯಾಗಿದೆ. ಹನುಮಂತಪುರದಿಂದ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಈ ಎಲ್ಲರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ಅದು ಅದು ಅದು ಭಕ್ತ ಧ್ರುವ. ಸತೀ ಸುಲಾಚನಾ ಬಿಡುಗಡೆಯಾದಂತಹ ಮೊದಲ ಕನ್ನಡ ಚಲನಚಿತ್ರ ಆದರೂ ಕೂಡ ಅದು ಸೆಟ್ಟೇರೋದಕ್ಕೂ ಮುಂಚೆನೆ ಮುಂಬೈನ ಅಜಂತಾ ಸ್ಟುಡಿಯೋದಲ್ಲಿ ಭಕ್ತ ಧ್ರುವ ಸೆಟ್ಟೇರಿತ್ತು. ಚಿತ್ರೀಕರಣ ಮುಗ್ದಿತ್ತು, ಆದರೆ ಎಡಿಟಿಂಗೂ ಆಗಿತ್ತು, ಕಂಪ್ಲೀಟ್ ಸಿನಿಮಾ ಬಿಡುಗಡೆಗೆ ತಯಾರಾಗಿತ್ತು. ಆದರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಸೆನ್ಸಾರ್ ಆಗಿ ಬಿಡುಗಡೆಯಾಗೋದಕ್ಕೆ

ಸಿದ್ಧ ಆಗಿದ್ರು ಕೂಡ ಅದು ರಿಲೀಸ್ ಆಗಿರಲಿಲ್ಲ. ನಂತರ ಸತೀ ಸುಲೋಚನ ಚಿತ್ರದ ಬಿಡುಗಡೆಯ ನಂತರ ಈ ಸಿನಿಮಾ ತೆರೆ ಮೇಲೆ ಕಾಣುತ್ತೆ. ಸೊ ಎಷ್ಟೋ ಬಾರಿ ನಾವೆಷ್ಟೇ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರು ಕೂಡ ಹಿಂದೆ ಮುಂದೆ ಆಗೇ ಹೋಗುತ್ತೆ ಅನ್ನೋದಕ್ಕೆ ನೋಡಿ ಇದೇ ಒಂದು ಉದಾಹರಣೆ. ಇಲ್ಲದ್ರೆ ಇದು ಪ್ರಥಮ ಚಿತ್ರ ಆಗಿರೋದು, ಕನ್ನಡದ ಮೊದಲ ಚಲನಚಿತ್ರ. ಕಾರ್ಯಕ್ರಮದ ಎರಡನೆಯ ಪ್ರಶ್ನೆ, ಇದು ಕೂಡ ಸ್ವಲ್ಪ ಸಿಂಪಲ್ ಆಗಿ ಇಡೋಣ ಈ ಪ್ರಶ್ನೆ ಅಂತ ಅನ್ಕೊಂಡು ಒಂದು ಹಾಡಿನ ಚರಣ ಭಾಗದ ಒಂದಷ್ಟು ಸಾಲುಗಳನ್ನ ಪ್ರಸಾರ ಮಾಡ್ತೀನಿ. ಯಾವ ಹಾಡು ಇದು ಅಂತ ಗೆಸ್ ಮಾಡಬೇಕು. ಹಾಡಿನ ಸಾಲುಗಳು ಹೀಗಿದೆ.

ಇದು ಯಾವ ಹಾಡಿನಲ್ಲಿ ಬರುವಂತಹ ಸಾಲುಗಳು ಅಂತ ಗೆಸ್ ಮಾಡಿ ವಾಟ್ಸ್ಆಪ್ ಸಂಖ್ಯೆ 9489901010 ಕಳಿಸ್ಕೊಡಿ. ಅಲ್ಲಿವರೆಗೂ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಕೇಳಿ ಎಂಜಾಯ್ ಮಾಡಿ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ
0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ
0: ಪ್ರತಿ ರಾತ್ರಿ 10
1: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ
4: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश
5: अगर टाइम मैनेजमेंट सीख ली और समय का प्रोडक्टिव यूज सीख लिया तो आप देखिए आप कभी भी प्रेशर नहीं लगेगा थकान नहीं लगेगी
4: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें जो कि 23 अप्रैल से लगातार चल रहे हैं अधिक जानकारी के लिए www.ncpcr.gov.in पर लॉगिन करें
6: ಹಿಂಗ ಕಯವ್ವ ನಿನ್ ಕೂಸು ಅಳ್ಳಿಕತ್ತದ ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು
7: ಆಶಕ್ಕ ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ
6: ಎಂತ ತಪ್ಪು ಮಾಡ್ಲಿಕತ್ತಿದಿ ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು 2 ತನಕ ಎದಿ ಹಾಲೇ ಕೊಡು ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ 6 ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ ಸಮತೋಲನ ಆಹಾರ ಸಮತೋಲನ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ
9: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್ ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್ ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್ ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ
10: ಡೂಡ್ ನಾನು ಬೇಗನೆ ಏನನ್ನೋ ಕಳುಹಿಸಬೇಕು ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ
11: ಖಂಡಿತ ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ
10: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ ಪಾರ್ಸಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ
11: ಹೌದು ಸಹೋದರ ನೈಜ ಸಮಯದ ಟ್ರ್ಯಾಕಿಂಗ್ ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ ಇಂಡಿಯಾ ಪೋಸ್ಟ್ ಅನ್ನು ನಂಬು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ

ಇದು ಯಾವ ಸಿನಿಮಾದ ಹಾಡು, ಅಂದ್ರೆ ಯಾವ ಈ ಹಾಡಿನ ಪಲ್ಲವಿ ಯಾವುದು ಅಂತ ಗೆಸ್ ಮಾಡಿ ಅಂತ ನಾನು ಕೇಳಿದ್ದೆ. ಒಂದಷ್ಟು ಜನ ಸ್ನೇಹಿತರು ಸರಿಯಾಗಿ ಗೆಸ್ ಮಾಡಿದಿರ, ಯಾರ್ಯಾರು ಸರಿಯಾಗಿ ಗೆಸ್ ಮಾಡಿದಿರ ಅಂತ ನೋಡೋದಾದ್ರೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ.

ನಂತರ ಇನ್ನು ಯಾರೆಲ್ಲ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ, ಇದು ಅದೇ ಸಿನಿಮಾದ ಆ ಹಾಡು ಅಲ್ವಾ ಅಂತ ಕರೆಕ್ಟಾಗಿ ಗೆಸ್ ಮಾಡಿರೋದು ವಾಸಿಂ ಅಲಿ ಜಗಳೂರಿನಿಂದ, ವೇದಾ ಶೆಟ್ಟಿ ಕಾಳ್ವಾರ ಕುಂದಾಪುರದಿಂದ, ಸಮರ್ಥ ಹೆಚ್ ಡಿ ಅವರ ಉತ್ತರ ಸರಿಯಾಗಿದೆ, ವಾಣಿಶ್ರೀ ಧಾರವಾಡದಿಂದ ಗೆಸ್ ಮಾಡಿದ್ದಾರೆ, ರೋಹಿತ್ ದಾಸನಪುರದಿಂದ ಗೆಸ್ ಮಾಡಿದರೆ, ಗುರುರಾಜ ಸ್ವಾಮಿಯಾಜಿ ಜ್ಞಾನ ಭಾರತಿಯಿಂದ ಗೆಸ್ ಮಾಡಿದ್ದಾರೆ, ನಂತರ ಆಶಾ ಶರಣೈ ಮಡಿಕೇರಿಯಿಂದ, ವತ್ಸಲಮೂರ್ತಿ ವಿಜಾಪುರ ಚಿತ್ರದುರ್ಗ ಜಿಲ್ಲೆಯಿಂದ, ಭಾಗ್ಯ ರಾಮಣ್ಣ ಅವರ ಉತ್ತರ ಸರಿಯಾಗಿದೆ, ನಂತರ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ, ನೇತ್ರ ಕೆಂಗೇರಿಯಿಂದ, ಸುಧಾ ಬೂದಿಹಾಳ್ನಿಂದ, ಈ ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಪ್ರೇಮೋತ್ಸವ ಚಿತ್ರದ ಹೃದಯ ಈ ಹೃದಯ ಸದಾ ನಿನ್ನದು ಅನ್ನೋ ಗೀತೆ ಇದಾಗಿತ್ತು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು. ಈ ಸಿನಿಮಾದ ಮ್ಯೂಸಿಕ್ ಕಂಪೋಸಿಂಗ್ ಅಲ್ಲಿ ಸ್ಟೀಫನ್ ಪ್ರಯೋಗ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಈ ಟ್ಯೂನನ್ನು ಕಂಪೋಸ್ ಮಾಡಿರ್ತಾರೆ ಸ್ಟೀಫನ್ ಪ್ರಯೋಗ ಅವರು, ಹಾಗೆ ಡೈರೆಕ್ಷನ್ ಟೀಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಈ ತರ ಟ್ಯೂನ್ ಇದೆ ಈ ತರ ಇದೆ ಅಂತ. ಅದಕ್ಕೂ ಮುಂಚೆನೆ ಡೈರೆಕ್ಷನ್ ಟೀಮ್ ಅವರು ಎಕ್ಸ್ಪ್ಲೇನ್ ಅವ್ರಿಗೆ ಇನ್ನೊಂದು ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಅಂದ್ರೆ ಈ ಹೃದಯ ಸದಾ ನಿನ್ನದು ಅನ್ನೋ ಹಾಡು ಓಪನಿಂಗ್ ಅಲ್ಲೂ ಬರುತ್ತೆ, ಎಂಡಿಂಗ್ ಅಲ್ಲೂ ಬರುತ್ತೆ, ಮತ್ತೆ ಸಿನಿಮಾದ ಮಧ್ಯದಲ್ಲಿ ಒಂಥರ ಬಿಚ್ ತರ ಬರುತ್ತೆ ಈ ಒಂದು ಸಾಂಗು. ಸಿನಿಮಾದಲ್ಲಿ ತುಂಬಾ ವೇಟೇಜ್ ಇದೆ, ತುಂಬಾ ಮುಖ್ಯವಾದ ಹಾಡು, ತುಂಬಾ ಚೆನ್ನಾಗಿ ಬೇಕು ನಮ್ಗಿದು ಅಂತ ಹೇಳಿರ್ತಾರೆ ಡೈರೆಕ್ಷನ್ ಟೀಮು. ಅದಕ್ಕೆ ತಕ್ಕನಾಗೆ ಕಂಪೋಸ್ ಮಾಡಿರ್ತಾರೆ ಸ್ಟೀಫನ್ ಅವರು, ಹಾಗೆ ಹಂಸಲೇಖ ಅವರು. ಈ ಸಿನಿಮಾನ ನೋಡಿದ್ರೆ ನೀವು ಎಷ್ಟೋ ಬಾರಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಅಲ್ಲಲ್ಲಿ ಬಿಟ್ಸ್ಗಳಲ್ಲಿ ಬರುತ್ತೆ, ಹೀರೋಯಿನ್ ರೋಜಾ ಅವರು ಒಂದ್ಸಲ ಹಾಡ್ತಾರೆ, ನಂತರ ದೇವ್ಯಾನೆ ಅವರು ಕೂಡ ಒಂದ್ಸಲ ಹಾಡ್ತಾರೆ ಇದನ್ನ, ಒಂದ್ಸಲ ಮೇಲ್ ವರ್ಷನ್ ಬರುತ್ತೆ, ಫಿಮೇಲ್ ವರ್ಷನ್ ಬರುತ್ತೆ, ಹೀಗೆ ಹಲವಾರು ಬಾರಿ ಏನು ಫ್ಲಾಶ್ ಬ್ಯಾಕ್ ಸೀನ್ಸ್ಗಳೆಲ್ಲಗಳಲ್ಲಿ ಕೂಡ ಈ ಹಾಡು ಬಳಕೆ ಆಗುತ್ತೆ. ಟ್ಯೂನ್ ರೆಡಿ ಆಗಿರುತ್ತೆ, ರಾತ್ರಿ 11 ಗಂಟೆಗೆ ಸ್ಟುಡಿಯೋಗೆ ಹಂಸಲೇಖ ಅವರು ಬರ್ತಾರೆ. 11 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೂ ಈ ಸಿನಿಮಾದ ಅಷ್ಟು ಹಾಡುಗಳಿಗೆ ಸಾಹಿತ್ಯ ಬರೀತಾರೆ, ಈ ಹಾಡಿಗೆ ಕೂಡ ಬರೀತಾರೆ. 3 ದಿನ ಟೈಮ್ ತಗೋತಾರೆ ಎಲ್ಲ ಹಾಡುಗಳನ್ನ ಬರೆಯೋದಕ್ಕೆ, ಆದರೂ ಕೂಡ ಅವ್ರಿಗೆ ತೃಪ್ತಿನೇ ಆಗೋದಿಲ್ಲ ಈ ಹಾಡಿಗೆ ಲಿರಿಕ್ಸ್ ಬರೆದಿರೋದು. ನೆಕ್ಸ್ಟ್ ಸ್ಟುಡಿಯೋಗೆ ರೆಕಾರ್ಡಿಂಗ್ಗೆ ಎಸ್ ಪಿ ಬಿ ಸರ್ ಬಂದಿರ್ತಾರೆ. ಆಗ ಸ್ಟೀಫನ್ ಅವರು ಎಸ್ ಪಿ ಬಿ ಸರ್ಗೆ ಪಲ್ಲವಿ ಮಾತ್ರ ರೆಡಿ ಇದೆ ಸರ್ ಅಂತ ಹೇಳ್ತಾರೆ. ಪಲ್ಲವಿ ಮಾತ್ರ ಓಕೆ ಆಗಿರುತ್ತೆ, ಹೃದಯ ಈ ಹೃದಯ ಸದಾ ನಿನ್ನದು, ಮನಸ್ಸು ಹೊಂಗನಸು ನಿನ್ನದು ಅಂತ. ಅದನ್ನು ನೋಡಿ ಓಹೋ ಹೋ, ಬಿಸಿ ಬಿಸಿ ದೋಸೆ ಇನ್ನ ರೆಡಿ ಆಗ್ತಾ ಇದೆ, ಆಚರಣ ಬರಿತಾ ಇದ್ದಾರಾ, ಸರಿ ಸರಿ ಅಂತ ಹೇಳ್ತಾರೆ. ಎಸ್ ಪಿ ಬಿ ಅವರು ಪಲ್ಲವಿಯನ್ನು ಕೇಳಿಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋ 15-20 ನಿಮಿಷದಲ್ಲೇ ಚರಣಗಳನ್ನ ಬರೆದು ಕಳಿಸ್ಕೊಡ್ತಾರೆ ಹಂಸಲೇಖ ಅವರು.

ಮತ್ತೆ ಎರಡೂ ವರ್ಷನ್, ಮೇಲ್ ವರ್ಷನ್ ಫಿಮೇಲ್ ವರ್ಷನ್ ಎರಡೂ ಸಖತ್ತಾಗಿದೆ. ಸಿನಿಮಾದಲ್ಲಿ ಮಧ್ಯಭಾಗದಲ್ಲಿ ಮತ್ತೆ ಫ್ಲಾಶ್ ಬ್ಯಾಕ್ ಸೀನ್ಸ್ ಅಲ್ಲಿ ಚಿತ್ರಾ ಅವರ ವರ್ಷನ್ ತುಂಬಾ ಚೆನ್ನಾಗಿ ಬಳಕೆಯಾಗಿದೆ. ಅದರಲ್ಲೂ ಕೂಡ ಮ್ಯೂಸಿಕ್ ಇಲ್ಲದೆ ಅನ್ಪ್ಲಗ್ಡ್ ವರ್ಷನ್, ಬರೀ ಚಿತ್ರಮ್ಮ ಅವರ ಹನಿ ಕೋಟೆಡ್ ವಾಯ್ಸಿನ ಹಾಗೆ ಪ್ಲೇ ಮಾಡಿದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲ್, ಕೇಳ್ತಾ ಇದ್ರೆ ಕಿವಿಗೆ ವಾವ್ ಅಂತ ಅನ್ಸುತ್ತೆ. ಈಗ ಅದೇ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಂಡಿದ್ದೀರಾ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಅವರು ಕೂಡ ಸರಿಯಾಗಿ ಗೆಸ್ ಮಾಡಿದ್ರು. ಸುಭಾನ್ ಕೋರಿ ಹಂಪಸಾಗರದಿಂದ ಅವರು ಕೂಡ ಸರಿಯಾಗಿ ಗೆಸ್ ಮಾಡಿದ್ರು. ಈಗ ಅದೇ ಗೀತೆ, ಎರಡೂ ವರ್ಷನ್ ಗೀತೆ ನಿಮ್ಗಾಗಿ ಮಾಡಿ ಬರ್ತಾ ಇದೆ. ಹೃದಯ ಈ ಹೃದಯ ಮೊದಲಿಗೆ ಎಸ್ ಪಿ ವಿ ಅವ್ರದ್ದು, ನಂತರ ಕೆ ಎಸ್ ಚಿತ್ರ ಅವ್ರದ್ದು. ಮುಂದಿನ ಪ್ರಶ್ನೆ ಯಾವುದು ತಿಳ್ಕೊಬೇಕು ಅಲ್ವಾ? ಅಂಬರೀಷ್ ಅವರು ಮೊದಲು ಬಣ್ಣ ಹಚ್ಚಿದ್ದು ಯಾವ ಸಿನಿಮಾಗೆ? ಅಂಬರೀಷ್ ಅವರು ಮೊದಲು ಬಣ್ಣ ಹಚ್ಚಿದ್ದು ಯಾವ ಸಿನಿಮಾಗೆ ಉತ್ತರ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9489809103.

ಅಂಬರೀಷ್ ಅವರು ಮೊದಲು ಬಣ್ಣ ಹಚ್ಚಿದ್ದು ಯಾವ ಸಿನಿಮಾಗೆ ಅಂತ ಕೇಳಿದ್ದೆ. ಎಲ್ಲರೂ ಕೂಡ ಅವರು ತೆರೆ ಮೇಲೆ ಬಿಡುಗಡೆ ಆದಂತಹ ಅವರ ಮೊದಲ ಸಿನಿಮಾವನ್ನ ಉತ್ತರವಾಗಿ ಕಳ್ಸಿಕೊಡಿದ್ರೆ ಸರಿ ಇದೆ. ಆದರೂ ಅದಕ್ಕೂ ಮುಂಚೆ ಇನ್ನೊಂದು ಸಿನಿಮಾಗೆ ಬಣ್ಣ ಹಚ್ಚಿದ್ರು, ಯಾವ ಸಿನಿಮಾ ಅದು? ಉತ್ತರನ ಗೆಸ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾರೆ ಹೃದಯ, ಈ ಹೃದಯ ಹಾಡಿನ ಫಿಮೇಲ್ ವರ್ಷನ್.

ಸೋನಾ ಕಳ್ಸ್ಕೊಟ್ಟಿದ್ದಾರೆ. ಇದು ತಪ್ಪ ಸರಿ, ನಾನು ಕನ್ಫ್ಯೂಷನ್ ಅಲ್ಲಿ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿರೋದು ವರಲಕ್ಷ್ಮಿ ಪೀಣ್ಯಾದಿಂದ. ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ. ಮಹದೇಶ್ವರ ಸಾರಿ ಪೂರ್ಣಿಮಾ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ.

ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ಬಹಳಷ್ಟು ಜನ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಾರೆ. ಉತ್ತರ ಇಸ್ ವೆರಿ ಸಿಂಪಲ್, ಬಂಗಾರದ ಕಳ್ಳ. ಅಂಬರೀಷ್ ಅವರು ಪುಟ್ಟಣ್ಣ ಕಣಗಾಲರ ಶೋಧ ಅನ್ನೋದು ಸ್ವೀಕೃತ ಅಭಿಪ್ರಾಯ. ನಾಗರಹಾವು ಚಿತ್ರದ ಜಲ್ಲಿನ ಪಾತ್ರದ ಮೂಲಕ ಕನ್ನಡಿಗರಿಗೆ ದೊಡ್ಡ ಮಟ್ಟದಲ್ಲಿ ಪರಿಚಯ ಆದವರು ಅಂಬರೀಷ್ ಅವರು. ಆದರೆ ಶಂಕರ್ ಸಿಂಗ್ ಅವರ ಕುಟುಂಬದ ನಿಕಟವರ್ತಿ ಆಗಿದ್ದಂಥ ಅಂಬರೀಷ್ ಅವರು ಮೇಕಪ್ ಹಚ್ಚಿದ್ದು, ಬಣ್ಣ ಹಚ್ಚಿದ್ದು ಶಂಕರ್ ಸಿಂಗ್ ನಿರ್ದೇಶನದ ಬಂಗಾರದ ಗುಳ್ಳ 1973 ತೆರೆ ಕಾಣುತ್ತೆ ಸಿನಿಮಾ. ಆ ಚಿತ್ರದಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಅವರ ಸೋದರ ಸಂಗ್ರಾಮ ಸಿಂಗ್ ನಾಯಕ. ಇದರಲ್ಲಿ ಯೌವನ ದಿನಗಳಲ್ಲಿ ಸುಖವನ್ನರಿಸೋ ನಾಲ್ಕು ಜನ ಗೆಳೆಯರ ಪಾತ್ರದಲ್ಲಿ ಅಂಬರೀಷ್ ಕೂಡ ಕಾಣಿಸ್ಕೊಂಡಿದ್ರು. ವಿಷಯ ಏನು ಅಂದರೆ, ಆದರೆ ಬಂಗಾರದ ಕಳ್ಳ 1973 ಬಿಡುಗಡೆಯಾಗುತ್ತೆ. ವರ್ಷದ ಎರಡನೆಯ ಚಿತ್ರವಾಗಿ ಬಿಡುಗಡೆಯಾದರೆ 1972 ವರ್ಷದ ಕೊನೆಯ ಚಿತ್ರವಾಗಿ ನಾಗರಹಾವು ತೆರೆ ಕಂಡಿತ್ತು. ಸೊ ಇಲ್ಲಿ ಮುಂಚೆನೇ ಆ್ಯಕ್ಟ್ ಮಾಡಿದ್ರು ಕೂಡ ನಾಗರಹೊಳೆ ಸಿನಿಮಾ, ನಾಗರಹೊಳೆ ಅಂತ ಇದೆ ನೋಡಿ, ನಾಗರಹಾವು ಸಿನಿಮಾ ತೆರೆ ಕಾಣುತ್ತೆ ಮೊದಲು, ನಂತರ ಬಂಗಾರದ ಕಳ್ಳ. ಅದಾದ ನಂತರ 1977 ನಾಗರಹೊಳೆ ಸಿನಿಮಾದಲ್ಲೂ ಕೂಡ ಒಂದು ವಿಶಿಷ್ಟವಾದ ಪಾತ್ರ ಮಾಡ್ತಾರೆ. ನಂತರ ಅಂಥ ಸಿನಿಮಾದ ಕನ್ವರ್ಲಾಲ್ ಪಾತ್ರ ಯಾರಿಗಾನ ಇಷ್ಟ ಇಲ್ಲ ಹೇಳಿ. ಹೀಗೆ ಒಂದಷ್ಟು ಒಳ್ಳೆಯ ಪಾತ್ರಗಳನ್ನ ಕೊಟ್ಟು ರಾಜೇಂದ್ರ ಸಿಂಗ್ ಅವರು ಕೂಡ ಅಂಬರೀಷ್ ಅವರ ವೃತ್ತಿ ಬದುಕಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ಛಾಪನ್ನ ಮೂಡಿಸ್ತಾರೆ. ಸೊ ಈಗ ನಾಗರಹಾವುಗಿಂತ ಮುಂಚೆ ಮಾಡಿದಂಥ ಸಿನಿಮಾ ಬಂಗಾರದ ಕಳ್ಳ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಯಾವ ಪ್ರಶ್ನೆ, ಸಿಂಪಲ್ ಆಗಿರೋ ಪ್ರಶ್ನೆ. ಹಂಸಲೇಖ ಅವರು ಯಾವುದೇ ವಾದ್ಯಗಳನ್ನು, ಸಂಗೀತ ಉಪಕರಣಗಳನ್ನು ಬಳಸಿಕೊಳ್ಳದೆ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾ ಯಾವುದು? ಹಂಸಲೇಖ ಅವರು ಯಾವುದೇ ವಾದ್ಯಗಳನ್ನು ಬಳಸಿಕೊಳ್ಳದೆ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾ ಯಾವುದು? ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆ 9488001001 ಮೂರಕ್ಕೆ ಉತ್ತರಗಳನ್ನ ಕಳಿಸ್ಕೊಳ್ಳಿ. ಎಲ್ಲವರೆಗೂ ಕೇಳ್ದಾರಿ ಕಿವಿ ಮಾತಂದ ಹೇಳಲೇ ನಾನಿಂದು. ಎಚ್ ಡಿ ಸಮರ್ಥ್ ಅವರು ಕೂಡ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ರು. ಸರ್, ನನ್ನ ಹೆಸರು ಬಿಟ್ಬಿಟ್ರಲ್ಲ ಅಂತ ಈಗ ಹೇಳ್ತಾ ಇದಾರೆ. ಅಷ್ಟು ಸಂದೇಶಗಳು ಬಂದಿದ್ರಿಂದ ಅಲ್ಲಲ್ಲಿ ಮಿಸ್ ಆಗಿದೆ.

ಯಾವುದೇ ಸಂಗೀತವಾದಿಗಳನ್ನ ಬಳಸಿಕೊಳ್ಳದೆ ಹಂಸಲಿಕ ಅವರು ಸಂಗೀತ ನಿರ್ದೇಶನ ಮಾಡಿದಂತಹ ಸಿನಿಮೆ ಅದು ಅಂತ ಕೇಳಿದೆ. ಬಹಳಷ್ಟು ಜನ ಉತ್ತರಗಳನ್ನ ಕಳ್ಸಿಕೊಡಿದಿರಾ, ಯಾರು ಉತ್ತರಗಳನ್ನ ಕಳ್ಸಿಕೊಡಿದಾರೆ ಅಂತ ನೋಡಿದಾದ್ರೆ ಗಂಗಾಧರ ಜಿಎಂ ಅವರ ಉತ್ತರ ಸರಿಯಾಗಿದೆ. ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ, ಗುರುರಾಜ ಸೋಮಿಯಾಜಿ ಜ್ಞಾನಭಾರತಿಯಿಂದ, ಹೊನ್ನೂರಾಲಿ ಬಿಳೇಬಾವಿಯಿಂದ ಮಂಜುನಾಥ್, ಇಂದರಗಿ ಸುಭಾನ್ ಕೋರಿ ಹಂಪಸಾಗರದಿಂದ, ಹುಬ್ಬಳ್ಳಿ ಲೋಹ್ಯನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಕರ್ಮಡಿ ಅವರ ಉತ್ತರ ಸರಿಯಾಗಿದೆ. ವಾಣಿಶ್ರೀ ಧಾರವಾಡದಿಂದ, ಪದ್ಮಶ್ರೀ ಕುಟುಂಬದಿಂದ ಬೆಂಗಳೂರು, ಸುದರ್ಶನ್ ಪೀಣ್ಯದಿಂದ ನೇತ್ರ ಕೆಂಗೇರಿಯಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ ಭಾಗ್ ರಸ್ತೆಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ರಮ್ಯಾ ಅರಿಶಿನಕುಂಟೆಯಿಂದ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಗೇನಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಸಿನಿಮಾದ ಹೆಸರು ಕೋಣ ಈದೈತೆ. 1995ರಲ್ಲಿ ತೆರೆಗೊಂಡಂತಹ ಸಿನಿಮಾ. ವಿಷ್ಣುವರ್ಧನ್, ಕುಮಾರ್ ಗೋವಿಂದ್, ವಿನಯ ಪ್ರಸಾದ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರ್ತಾರೆ. ಈ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈ ಸಿನಿಮಾದ ಅಷ್ಟು ಹಾಡುಗಳನ್ನ ಯಾವುದೇ ರೀತಿಯ ಸಂಗೀತ ಉಪಕರಣಗಳನ್ನ ಬಳಸಿಕೊಳ್ಳದೆ ರೆಕಾರ್ಡ್ ಮಾಡಲಾಗಿದೆ. ಸಾಹಿತ್ಯ ಮತ್ತು ಸಂಗೀತ ಎರಡೂ ಕೂಡ ಹಂಸಲೇಖ ಅವರದ್ದೇ. ಹಂಸಲೇಖ ಅವರ ಹಾಡುಗಳು ಯಾವಾಗಲೂ ಸ್ಪೆಷಲ್ ಅಂತದ್ರಲ್ಲಿ ಈ ಸಿನಿಮಾದ ಹಾಡುಗಳು ಇನ್ನೊಂದು ಎತ್ತರದ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಯಾವುದೇ ರೀತಿಯ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ಕೊಳ್ಳದೆ ಎಲ್ಲಾ ಹಾಡುಗಳನ್ನ ಮಾಡಿದ್ರಂದ್ರೆ ಅದು ಒಂದು ಅಚ್ಚರಿಯ ವಿಚಾರಣೆ ಹೌದು. ಎಲ್ಲದರಲ್ಲೂ ಕೂಡ ಕೋರಸ್ ಪಾರ್ಟಿಗೆ ಒಂದಷ್ಟು ಗಾಯಕರನ್ನ ಇಟ್ಕೊಂಡು ಕೋರಸ್ ಹಾಡಿಸಿ, ನಂತರ ಮಿಮಿಕ್ರಿ ಕಲಾವಿದರನ್ನ ಕರೆಸಿ ಅದರಲ್ಲಿ ಪಕ್ಷಿಗಳ ಸೌಂಡ್ಗಳನ್ನ ಮಾಡಿಸಿ, ನಂತರ ಈಗ ನಾವು ಈಗಿನ ಕಾಲದಲ್ಲಿ ಬೀಟ್ ಬಾಕ್ಸಿಂಗ್ ಅಂತೆಲ್ಲ ಏನು ಹೇಳ್ತೇವೆ ಆ ಥರದ ಪ್ರಯೋಗಗಳನ್ನ ಅವಾಗಲೇ ಮಾಡಿದ್ದಾರೆ ಹಂಸಲೇಖ ಅವರು. ಒಂದು ಹಾಡಿನ ತುಣುಕು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಲಕ್ಷ್ಮೀ ದೇವಮ್ಮ ಸಾತನೂರಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು. ಹಾಡಿನ ತುಣುಕನ್ನ ಕೇಳಿದ್ರಿ ಅನ್ಸುತ್ತೆ ನೋಡಿ, ಎಷ್ಟು ಅದ್ಭುತವಾಗಿ ಎಲ್ಲವನ್ನ ಹೇಗೆ ಅರೇಂಜ್ ಮಾಡಿದ್ದಾರೆ. ಮ್ಯೂಸಿಕ್ ಥರನೇ ಕೇಳಿಸುತ್ತೆ, ಅಲ್ಲಿ ವೋಕಲ್ ಕೂಡ ಅಷ್ಟೇ ಚೆನ್ನಾಗಿ ಕೇಳಿಸುತ್ತೆ. ಎಡಿಟಿಂಗಲ್ಲಿ, ಮಿಕ್ಸಿಂಗಲ್ಲಿ, ಬ್ಯಾಲೆನ್ಸಿಂಗಲ್ಲಿ ತುಂಬ ನೆಕ್ಸ್ಟ್ ಲೆವೆಲ್ ಕೆಲಸ ನಡೆದಿದೆ ಈ ಸಿನಿಮಾದ ಮಿಕ್ಸಿಂಗಲ್ಲಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿನೇ ಅಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಹೊಂ ಬಿಸಿಲಿನ ವಿಶೇಷ. ಹೊಂ ಬಿಸಿಲಲ್ಲಿ ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ
1: ಮಂಜುನಾಥ್.
0: ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದ.

ಸಮಯ 4 ಗಂಟೆ 1 ನಿಮಿಷ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM ಮಿಕ್ಸ್ಡ್ ಮೆಲೋಡಿಯನ್ನ ಶುರು ಮಾಡುವಂತಹ ಸಮಯ. ಮಿಕ್ಸ್ಡ್ ಮೆಲೋಡಿಯಲ್ಲಿ ಒಂದಷ್ಟು ಬ್ಯೂಟಿಫುಲ್ ಹಿಂದಿ ಹಾಡುಗಳನ್ನ ಫಾಸ್ಟ್ ಬೀಟ್ ಆಗಿರ್ಲಿ ಅಥವಾ ಸ್ಲೋ ಬೀಟ್ ಆಗಿರ್ಲಿ, ಎರಡರ ಸಂಗಮವನ್ನ ಕೇಳ್ತಾ ಸಾಗೋಣ. ಇವತ್ತು ಮಿಕ್ಸ್ಡ್ ಮೆಲೋಡಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡೋಣ. ಮಳೆ ಬರ್ತಾ ಇದೆ, ಸೊ ಮಳೆಯ ಕುರಿತಾಗಿ ಮಾತಾಡೋಣ. ಮಳೆ ಕುರಿತಾಗಿ ಏನ್ ಮಾತಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ, ಶಾಲಾ ದಿನಗಳ ಮಳೆಯ ಕುರಿತಾಗಿ. ಸ್ಕೂಲಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ ನಾವು ಚಿಕ್ಕವರಿದ್ದಾಗ ಮಳೆ ಬರ್ತಾ ಇದ್ರ ಅನುಭವನೇ ಬೇರೆ ಅಲ್ವಾ? ಎಷ್ಟೋ ಬಾರಿ ಮಳೆಯಲ್ಲಿ ಆಟ ಆಡಿರ್ತೀವಿ, ಮಳೆಯಲ್ಲಿ ಬಿದ್ದು ಕುಣಿದಾಡಿರ್ತೀವಿ. ಎಷ್ಟೋ ಬಾರಿ ಶಾಲೆಯಿಂದ ಮನೆಗೆ ಬರಬೇಕಾದ್ರೆ, ಮಳೆಯಲ್ಲಿ ಬರಬೇಕಾದ್ರೆ ನೆನ್ಕೊಂಡು ಬರ್ತಾ ಇದ್ವಿ, ಪುಸ್ತಕ ಎಲ್ಲ ಒದ್ದೆ ಆಗ್ತಿತ್ತು. ಈಗಂತೂ ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಪುಟ್ಟ ಛತ್ರಿ ಬಂದಿದೆ, ಅದು ಏನು ಕಂಪ್ಯಾಕ್ಟಬಲ್ ಸೈಜ್, ಬ್ಯಾಗಲ್ಲಿ ಇಟ್ಕೋಬೋದು, ಎಲ್ಲಿ ಬೇಕಾದ್ರೂ ಇಟ್ಕೋಬೋದು, ಚಿಕ್ಕದಾಗಿರುತ್ತೆ. ಆಗ ಒಂದು 20-30 ವರ್ಷದ ಹಿಂದೆ ಹೋದರೆ ದೊಡ್ಡ ಛತ್ರಿ ಬಿಟ್ಟರೆ ಇನ್ಯಾವ ಛತ್ರಿನೂ ಇರ್ತಾ ಇರಲಿಲ್ಲ. ಅಂಥದ್ರಲ್ಲಿ ಆ ದೊಡ್ಡ ಛತ್ರಿನ ಕಾಲೇಜಿಗೆ ಕ್ಲಾಸ್ಗಾಗಲಿ ಕಾಲೇಜಿಗಾಗಲಿ ತೊಗೊಂಡು ಹೋಗಿ ಮಳೆ ಬಂದಾಗ ಅದನ್ನ ಇಟ್ಕೊಂಡು, ಎಷ್ಟೋ ಬಾರಿ ನಾವು ನೆನೆದ್ರೂ ಪರವಾಗಿಲ್ಲ, ನಮ್ಮ ಪುಸ್ತಕಗಳು ನೆನಿಬಾರ್ದು ಅಂತ ನಾವು ನೆನೆದ್ರೂ ಕೂಡ ಬ್ಯಾಗಿಗೆ ಮಾತ್ರ ಛತ್ರಿ ಇಟ್ಕೊಂಡು ಬಂದಿರುವಂಥ ಪ್ರಸಂಗಗಳು ಕೂಡ ಉಂಟು. ಆ ಪ್ರಸಂಗಗಳು ಇದ್ರೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9408901013 9408901013 ನಿಮ್ಮ ಸಂದೇಶಗಳು ಬರಲಿ. ಎಷ್ಟು ಚಂದದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಮೊದಲಿಗೆ ಸಾಹಿಬಾ

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಆಕಾಶವಾಣಿ. ನಿಮ್ಮ ಸ್ಕೂಲ್ ಡೇಸ್ ನ ಮಳೆಗಾಲವನ್ನು ನೆನಪಿಸಿಕೊಂಡು ನಮಗೆ ವಾಟ್ಸಪ್ ಸಂದೇಶಗಳನ್ನ ಕಳಿಸ್ಕೊಡಿ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಅವರ ಮಳೆಗಾಲದ ನೆನಪುಗಳು ಏನಿತ್ತು ಅಂತ ನೋಡೋಣ.

ನನ್ಗೆ ಇವತ್ತಿಗೂ ಕೂಡ ನೆನಪಿದೆ ಮಂಜುನಾಥ್, ನಾನು ಹೇಳೋದು ಸ್ವಲ್ಪ ನಿಮಗೆ ಕಾಮಿಡಿ ಥರ ಅನ್ನಿಸ್ಬೋದು. 7ನೇ ಕ್ಲಾಸು ಹೊಸ ಅಟ್ಲಾಸ್ ಮ್ಯಾಪನ್ನು ತಗೊಂಡಿದ್ದೆ, ಭಾರತದ ಮ್ಯಾಪ್ ಇತ್ತು. ಆ ದಿನ ದಿಢೀರಂತ ಕ್ಲಾಸ್ ರೂಮಲ್ಲಿ ಮಳೆ ಬಂತು, ಆಯಿತಾ? ಅಂದರೆ ಸ್ವಲ್ಪ ಸೀಟ್ ಬೇರೆ ಸೋರ್ತಾ ಇತ್ತು, ಮತ್ತು ತುಂಬ ಜೋರಾಗಿ ಮಳೆ ಬಂದಿದ್ದರಿಂದ ಕ್ಲಾಸ್ ರೂಮ್ ಒಳಗೆಲ್ಲ ನೀರು ತುಂಬಿಕೊಂಡು ಶುರುವಾಯಿತು. ತುಂಬ ನೀರು ತುಂಬಿಕೊಂಡಿತ್ತು ಕ್ಲಾಸ್ ರೂಮಲ್ಲಿ. ಹಾಗೆ ಹೀಗೆ ಫ್ರೆಂಡ್ಸ್ ಎಲ್ಲ ಮಳೆ ಬರ್ತಾ ಇತ್ತು, ಪಾಠ ಏನು ಮಾಡ್ತಿರಲಿಲ್ಲ, ಟೀಚರ್ ಎಲ್ಲರೂ ಸೈಲೆಂಟ್ ಆಗಿರಿ ಅಂತಿದ್ರು, ನಾವೆಲ್ಲರೂ ಜೋರಾಗಿ ಗಲಾಟೆ ಮಾಡ್ತಾ ಇದ್ದೋ. ನನ್ನ ಫ್ರೆಂಡ್ ಒಬ್ಬ ಗೊತ್ತಾಗದೆ ನನ್ನ ಬ್ಯಾಗ್ನ ತಳ್ಳಿಬಿಟ್ಟ ನೀರಿಗೆ. ಅದಾದ್ಮೇಲೆ ಪೂರ್ತಿ ಭಾರತ ಒದ್ದೆ ಆಯಿತು ನೋಡ್ರಿ. ಗೋವಾ, ಕೇರಳ, ಗುಜರಾತ್ ಎಲ್ಲ ಒಂದೇ ಬಣ್ಣ ಆಯಿತು. ಇಡೀ ಭಾರತ, ಅವ್ರು ಹೇಳ್ತಾ ಇರೋದು ಇಡೀ ಭಾರತನೇ ಒದ್ದೆ ಆಯಿತು ನೋಡ್ರಿ ಇವತ್ತು. ಜಸ್ಟ್ ಒಂದು ಮ್ಯಾಪ್ ನೀರಲ್ಲಿ ಬಿದ್ದಿದ್ದಕ್ಕೆ ಪೂರ್ತಿ ಭಾರತ ಒದ್ದೆ ಆಯಿತು ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಚಂದದ ನೆನಪು ಅಲ್ವಾ? ಇದೇ ರೀತಿ ಯಾವುದಾದ್ರೂ ನೆನಪಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9408090103. ಅದರ್ಗೂ ಕೇಳ್ತಾರೆ ಬ್ಯೂಟಿಫುಲ್ ಟ್ರ್ಯಾಕ್ಗಳು ನಿಮ್ಗಾಗಿ ಕ್ಯೂ ಆಗಿದೆ, ಈಗ ಪ್ರಸಾರ ಆಗುತ್ತೆ. ಏಕ್ ತೂ ಹೇ ಹೇ.

ಸಮಯ 4:10 ಮಿಕ್ಸ್ಡ್ ಮೆಲೋಡೀಸ್ ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಸೋಮಶೇಖರ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡಿದ್ರೆ ನಮಸ್ಕಾರ ಗುರುಗಳೇ. ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಚಿಕ್ಕವನಾಗಿದ್ದಾಗಲಿಂದ ಕೂಡ ರೇಡಿಯೋ ಕೇಳ್ತಾ ಇದ್ದೀನಿ, ನಾನು ರೇಡಿಯೋ ಪ್ರಿಯಾ ಅಂತ ಹೇಳ್ತಾ ಇದ್ದಾರೆ. ಮಳೆ ಬಂತು ಅಂದರೆ ಕ್ಲಾಸ್ ರೂಮಲ್ಲಿ ಪಾಠ ನಡೆಯಲ್ಲ, ಕೆಲವೊಮ್ಮೆ ಕಿಟಕಿ ಕಡೆ ಹೊರಗೆ ನಮ್ಮ ನೋಟ ಬೀರ್ತಾ ಇರುತ್ತೆ, ಒಳಗೆ ನಮ್ಮ ಮನಸ್ಸು ಆ ಮಳೆಯಲ್ಲಿ ಮಿಗಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬ್ಯಾಗ್ ಒದ್ದೆ, ಶೂ ಒಳಗೆ ನೀರು, ನೋಟ್ಬುಕ್ ಮಧ್ಯೆ ಒಂದಷ್ಟು ಒದ್ದೆ ನೀರು. ಆದರೂ ಕೂಡ ಆ ಸ್ಕೂಲ್ ದಿನದ ಮಳೆಯ ಕಾಲವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಇವತ್ತು ಕೂಡ ನೀವು ಆ ಮಳೆಯ ನೆನಪುಗಳನ್ನ ಹಂಚ್ಕೋಬಹುದು. ವಾಟ್ಸಪ್ ಸಂಖ್ಯೆ 9489801001013ಗೆ ಸಂದೇಶಗಳನ್ನ ಕಳಿಸ್ಕೊಡಿ.

ರೇಡಿಯೋ ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲೋ ಕನ್ನಡ ಕಾಮನ ಬೆಲ್ಲೋ 101.3 FM ಮಿಕ್ಸ್ಡ್ ಮೆಲೋಡಿ. ಮಿಕ್ಸ್ ಮೆಲೋಡಿಯಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮ ನಿಮ್ಮದು ಆರ್ಜೆ ಮಂಜುನಾಥ್. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. 80-90 ದಶಕದ ಬಾಲ್ಯದ ನೆನಪುಗಳನ್ನು ಮರುಕಳಿಸಿದ ಇಂದಿನ ವಿಷಯ ಮನಸ್ಸಿಗೆ ತುಂಬ ಹತ್ತಿರ ಆಯಿತು. ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಮಳೆಯಲ್ಲಿ ನೆಂದು ಕಾಗದದ ದೋಣಿಗಳನ್ನ ತೇಲ್ಸಿ ಸ್ನೇಹಿತರ ಜೊತೆ ಮಳೆಯ ಸವಿಯನ್ನ ಅನುಭವಿಸಿದ್ದ ದಿನಗಳು ಮತ್ತೆ ನೆನಪಾಯಿತು. ಮಳೆಯೊಂದಿಗೆ ಬೆಸೆದ ಆ ಸುಂದರ ಬಾಲ್ಯದ ಕ್ಷಣಗಳನ್ನು ನೆನಪಿಸಿ ನಮ್ಮನ್ನು ಮತ್ತೆ ಆ ದಿನಗಳಿಗೆ ಕರೆದೊಯ್ದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇಂತಹ ನೆನಪುಗಳನ್ನು ಹಂಚಿಕೊಳ್ಳೋ ನಿಮ್ಮ ಕಾರ್ಯಕ್ರಮ ಸದಾ ಹೀಗೆ ಮನರಂಜನೆ ಮತ್ತು ಸಂತಸ ನೀಡ್ತಾ ಇರಲಿ. ಧನ್ಯವಾದ ಅಂತ ಇದ್ದಾರೆ. ತಮಗೂ ಕೂಡ ಧನ್ಯವಾದ. ತಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಧನ್ಯವಾದ. ನೀವು ಕೂಡ ಶಾಲಾ ದಿನಗಳ ನಿಮ್ಮ ಮಳೆಯ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಎಲ್ಲರೂ ನೆನಪುಗಳಲ್ಲಿ ಒಟ್ಟಿಗೆ ಮಿಂದೇಳೋಣ, ನೆನೆಯೋಣ. ವಾಟ್ಸಪ್ 9489901013 ಗೆ ನಿಮ್ಮ ಸಂದೇಶಗಳು ಬರಲಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನೆಕ್ಸ್ಟ್ ಮೆಲೋಡೀಸ್ನ ಕೇಳ್ತಾ ಇದ್ರೆ ಬಹಳಷ್ಟು ಸಂದೇಶಗಳು ಬಂದಿದೆ. ಮಂಜುನಾಥ್ ಅವರೇ ಯಾಕೆ ನಮ್ಮ ಮೆಸೇಜ್ನ ಓದ್ತಲ್ಲ ಅಂತ ಒಬ್ಬ ಸ್ನೇಹಿತರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅವರ ಸಂದೇಶ ಹೇಗಿದೆ, ಯಾರು ಸಂದೇಶ ಕಳಿಸಿರೋದು ಅನ್ನೋದಾದರೆ ಎಚ್ ಎಲ್ ಬಸವರಾಜು ಪುಟ್ಟೇನ ಪುಟ್ಟೆಗೆರೆ ಹೊಸಳ್ಳಿ ಮಾಡಾಳುವಿಂದ ಸಂದೇಶ ಕಳಿಸಿರೋದು. ಮಂಜು ಅವರೇ, ನನ್ನ ಶಾಲಾ ದಿನದಲ್ಲಿ ಮಳೆಗಾಲದ ಒಂದು ನೆನಪು ನಿಮ್ಮಲ್ಲಿ ಹೇಳೋದಾದರೆ, ಸೈಕಲ್ನಲ್ಲಿ ಹೋಗುವಾಗ ಮಳೆಯಲ್ಲಿ ನೆನ್ಕೊಂಡು ಶಾಲೆಗೆ ಹೋದರೆ ನಮ್ಮ ಮನೆಯಿಂದ ಶಾಲೆಗೆ ಹೋಗೋ ಅಷ್ಟರಲ್ಲಿ ಎಷ್ಟೋ ಬಾರಿ ಮಳೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಮಳೆಯಲ್ಲಿ ನೆನ್ಕೊಂಡು ಶಾಲೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪ್ರೇಯರ್ ಸ್ಟಾರ್ಟ್ ಆಗಿರ್ತಿತ್ತು. ನಾನೇ ಹೀರೋ ಥರ ಲೇಟೆಸ್ಟಾಗಿ ಎಂಟ್ರಿ ಕೊಡ್ತಿದ್ದೆ ಎಷ್ಟೋ ಬಾರಿ. ಹೀಗಿರಬೇಕಾದ್ರೆ ಒಂದ್ಸಲ ನನ್ನ ಸ್ನೇಹಿತೆಯೊಬ್ಬರು ಅವರ ದುಪ್ಪಟ್ಟ ಕೊಟ್ಟರು ತಲೆ ಒರೆಸ್ಕೊಳ್ಳೋದಕ್ಕೆ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ನನಗಂತೂ ಅವತ್ತು ಮುಜುಗರವೋ ಮುಜುಗರ, ಎಲ್ಲರೂ ರೇಗಿಸೋದಕ್ಕೆ ಶುರು ಮಾಡಿದರು. ನನಗೆ ಈಗಲೂ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ, ಅವ್ರಿಗೆ ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಅಂತ ಒಂದು ಮಧುರ ನೆನಪನ್ನು ಹಂಚಿಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ವಾ ನೆನಪು. ಡಾಕ್ಟರ್ ಅನಂತ್ ಕುಮಾರ್ ಅರಸು, ಕಡಬ ಕುಬ್ಬೆ ತಾಲೂಕು ತುಮಕೂರು ಜಿಲ್ಲೆಯಿಂದ, ನಮ್ಮ ಶಾಲಾ ದಿನಗಳ ಮಳೆಗಾಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಮೋಡ ಆಗ್ತಿದ್ದಂಗೆ ಸ್ಕೂಲ್ ಬಿಟ್ಬಿಡೋರು, ಮತ್ತೆ ಮಳೆ ಬಂದ್ಬಿಟ್ರೆ ಆ ನೀರಲ್ಲಿ ದಾರಿಲಿ ಆಟ ಆಡ್ಕೊಂಡು ಬಟ್ಟೆ ಪುಸ್ತಕ ಒದ್ದೆ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ನೋಡಿ, ಆ ಕಾಲದಲ್ಲಿ ಛತ್ರಿ ಇಲ್ಲದೇನೆ ಎಷ್ಟು ಆರಾಮಾಗಿ ಮಳೆಯನ್ನು ಕೂಡ ಎಂಜಾಯ್ ಮಾಡಿಕೊಂಡು ಹೋಗ್ತಿತ್ತು. ಈಗೆಲ್ಲ ಬ್ಯಾಗಲ್ಲೇ ಪುಟ್ಟ ಪುಟ್ಟ ಛತ್ರಿಗಳನ್ನ ಇಟ್ಕೊಂಡು ನಮ್ಮನ್ನೇ ನಾವು ಏನು ನಮ್ಮನ್ನೇ ನಾವು ಕಾಪಾಡ್ಕೋಬಹುದು, ರಕ್ಷಿಸ್ಕೋಬಹುದು. ಈಗ ಬೇರೆ ಜಾಕೆಟ್ಗಳು ಬಂದಿದೆ, ಜರ್ಕಿನ್ ಬಂದಿದೆ, ರೈನ್ ಕೋಟ್ ಬಂದಿದೆ, ಅದು ಇದು ಎಲ್ಲ ಕಂಪ್ಲೀಟ್ ಆಗಿ ಆರಾಮಾಗಿ ಮಳೆಯಲ್ಲಿ ನೆಂದರೂ ಕೂಡ ನೆನೆದೆ ಇರೋ ಥರ ಮನೆಗೆ ಹೋಗ್ಬೋದು. ಅಷ್ಟು ಡೆವಲಪ್ ಆಗಿದೆ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರಲಿ, ಎಲ್ಲವೂ ಕೂಡ ಇಟ್ಸ್ ಕಂಪ್ಲೀಟ್ಲಿ ಡೆವಲಪ್ಡ್. ನೀವು ಕೂಡ ನಿಮ್ಮ ಶಾಲಾ ದಿನಗಳ ಮಳೆಯ ನೆನಪುಗಳನ್ನ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9489091013. ಅಲ್ಲಿವರೆಗೂ ಒಂದಷ್ಟು ಚಂದದ ಗೀತೆಗಳು ನಿಮಗಾಗಿ ಮಾಡಿ ಬರುತ್ತೆ, ಕೇಳಿ ಎಂಜಾಯ್ ಮಾಡಿ.

ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನ ಕಳ್ಸ್ಕೊಡಿದ್ದಾರೆ. ತಮ್ಮ ಬಾಲ್ಯದ ಕಷ್ಟದ ದಿನಗಳನ್ನ ನೆನಪು ಮಾಡ್ಕೋತಾ ಇದ್ದಾರೆ. ನಮ್ಮ ಮನೇಲಿ ಆಗ ತುಂಬಾ ಬಡತನ ಇತ್ತು ಮಂಜುನಾಥ್. ಊರಲ್ಲಿ ಏನು ಆ ನದಿಯನ್ನೆಲ್ಲ ದಾಟಿ ಹೋಗೋದು ತುಂಬ ಕಷ್ಟ ಇತ್ತು. ಶಾಲೆ ತುಂಬ ದೂರ ಇತ್ತು, ಪಕ್ಕದ ಹಳ್ಳಿಯಲ್ಲಿತ್ತು, ಹಾಗಾಗಿ ಬರೀ 4ನೇ ಕ್ಲಾಸ್ವರೆಗೂ ಓದಿದ್ದು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ನಂತರ ನಮಸ್ತೆ, ಒಳ್ಳೆ ಟಾಪಿಕ್ ತಗೊಂಡಿದ್ದೀರಾ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್ ಅವರು. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಎಲ್ಲರ ನೆನಪುಗಳು ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ಚೆನ್ನಾಗಿವೆ, ಧನ್ಯವಾದ ಅಂತ ಇದ್ದಾರೆ. ಬಾಲ್ಯದ ಶಾಲಾ ದಿನಗಳ ನೆನಪುಗಳ ಕುರಿತು ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿರೋದು ಯಾರು, ಮಂಜುನಾಥ್ ಬೆಳೆಭಾವಿಯಿಂದ ಇಂದರಗಿಯಿಂದ. ಖಂಡಿತ ನಿಮ್ಮ ಸಂದೇಶವನ್ನ ಓದ್ತೀನಿ ಈ ಒಂದು ಗೀತೆಯ ನಂತರ.

ಸರ್, ನಮ್ಮ ಬಾಲ್ಯದ ಶಾಲಾ ದಿನಗಳ ನೆನಪು ಒಂದೆರಡ ಸರ್, ಅದರಲ್ಲೂ ಮಳೆಗಾಲದಲ್ಲಂತೂ ಹೇಳ್ತಿರೋದು. ಸರಿಯಾಗಿ ಛತ್ರಿಗಳಿರಲಿಲ್ಲ, ಆಗಿನ ಕಾಲದಲ್ಲಿ ಪ್ಲಾಸ್ಟಿಕ್ಕಲ್ಲಿ ಬುಕ್ಗಳನ್ನ ಇಟ್ಕೊಂಡು ಹೈಸ್ಕೂಲ್ಗೆ ನಾವು ಪಕ್ಕದೂರ್ಗೆ ಹೋಗ್ತಾ ಇದ್ವಿ. ಮಳೆ ಬಂದಾಗ ರಸ್ತೆಯಲ್ಲಿ ಗುಂಡಿಯಲ್ಲಿ ನಿಂತ ನೀರನ್ನ ಗೆಳೆಯರ ಮೇಲೆ ಕಾಲಿಂದ ಒದ್ದು ಸಿಡಿಸ್ತಾ ಇದ್ವಿ, ತಮಾಷೆಗಾಗಿ ಜಗಳ ಆಡ್ತಿದ್ವಿ ರಜೆಯಲ್ಲಿ. ರಚ್ಚೆಯಲ್ಲಿ ಓಡಾಡೋದು ಆಗಿನ ಕಾಲದ ಪ್ಯಾರಗನ್ ಚಪ್ಪಲಿ ತುಂಬಾ

ಸರ್, ಈಗಲೂ ಕೂಡ ಮಳೆ ಬಂದಾಗ ನಾನು ನನ್ನ ಮಕ್ಕಳ ಜೊತೆ ಬೋಟನ್ನ ಮಾಡಿ ಮಳೆಯಲ್ಲಿ ಬಿಡ್ತೀನಿ ಮನೆ ಮುಂದೆ ಅಂತ ಪ್ರಕಾಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ತಮ್ಮ ಏನು ಮೆಮೋರಬಲ್ ಮೆಮೋರೀಸ್ನ ಹಂಚ್ಕೋತಾ ಇದ್ದಾರೆ. ನನ್ನ ಬಾಲ್ಯಲ ಬೆಂಗಳೂರಲ್ಲಿ ವಿತ್ ಎಜುಕೇಷನ್ ಆಲ್ಸೋ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ನಾವು ಕೂಡ ಶಾಲಾ ದಿನಗಳನ್ನ ಮೆಲ್ಕ್ ಹಾಕ್ತಾ ಇದ್ದೀವಿ. ನನಗೆಲ್ಲ ಪ್ಲಾಸ್ಟಿಕ್ ಚೀಲಗಳಲ್ಲಿ ಎರಡು ಕಣ್ಣುಗಳು ಕಾಣೋ ಥರ ತೂತ್ ಮಾಡಿ ನಾವೆಲ್ಲ ಹಾಕ್ಕೊಂಡು ಮಳೆಯಲ್ಲಿ ಮನೆ ಸೇರ್ಕೋತಾ ಇದ್ದೆ. ಕೆ ಆರ್ ಮೋಹನ್ ಕುಮಾರ್ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಟ್ ಕಗ್ಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ತಮ್ಮ ಸಂದೇಶಕ್ಕಾಗಿ ಧನ್ಯವಾದ. ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಹಾಡುಗಳು ಚೆನ್ನಾಗಿದೆ ಅಂತ ಹೆಗಡೆ ಧನಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ, ನಾನು ನಿತ್ಯ ಕೆಲಸ ಮಾಡ್ತಾ ಎಫ್ ಎಂ ಕೇಳ್ತಾ ಇರ್ತೀನಿ, ಕಾರ್ಯಕ್ರಮ ಕೇಳ್ತಾ ನನ್ನ ಬಾಲ್ಯಕ್ಕೆ ಒಂದು ರೌಂಡ್ ಹೋಗಿ ಬಂದ ಹಾಗಾಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ.

ನಾನು ಶಾಲೆಗೆ ಹೋಗಬೇಕಾದ್ರೆ ಏನಾಯ್ತು ಇವಾಗ ತಿಳ್ಕೊಳ್ಳೋಣ. ನಂದಲ್ಲ, ನನ್ನ ಸ್ನೇಹಿತರ ಸಂದೇಶ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ಸ್ನೇಹಿತರು ಕಾಲಿರಲಿಲ್ಲ, ನನ್ನ ಸ್ನೇಹಿತನಿಗೆ ಕಾಲಿರಲಿಲ್ಲ. ಅವನು ಮೂರು ಚಕ್ರದ ಸೈಕಲನ್ನ ದೂಡ್ಕೊಂಡು ಹೋಗಿ ಅವನಿಗೆ ಸಹಾಯ ಮಾಡ್ತಾ ಇದೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದಾರೆ. ನೋಡಿ ಎಷ್ಟು ನಮ್ಮ ಸುತ್ತಮುತ್ತ ಆ ಸ್ನೇಹಿತರು ನಮಗೆ ಎಷ್ಟೆಲ್ಲ ಸಹಾಯ ಮಾಡ್ತಾರೆ, ಎಷ್ಟು ಕೋಆಪರೇಟಿವ್ ಆಗಿರ್ತಾರೆ ನಮಗೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಧಾತ್ರಿ ಹರ್ಷ ಚಿಕ್ಕಲ ಸಂದರ್ಭದಿಂದ ಹೊಂಬಣ್ಣದ ಮಳೆಗಾಲದ ಸಂಜೆ ತುಂಬ ಇಷ್ಟ. ಚಿಕ್ಕವರಾಗಿದ್ದಾಗ ನಾವೊಂದು ಛತ್ರಿಲಿ ಇಬ್ಬರು ಮೋಶನ ಫ್ರೆಂಡ್ಸು ಅಡ್ಜಸ್ಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಎಲ್ಲರೂ ನೆಂದು ಹೋಗ್ತಿದ್ವಿ. ಅದೇ ಖುಷಿ ನಮಗೆ ಅವಾಗ ಅಂತ ಹೇಳಿದ್ರೆ ಆಹಾ ಎಂಥ ನೆನಪು ಅಲ್ವಾ. ಆಗಿತ್ತು ಇವತ್ತಿನ ವಿಶೇಷ. ಈ ಹೊತ್ತಲ್ಲಿ ಮಳೆಗಾಲದ ನೆನಪುಗಳನ್ನ, ಆ ಮಳೆಗಾಲದ ನೆನಪುಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಮಿಂದ್ವಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು, ನೀವೆಲ್ಲರನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ.

0: Akashvani FM Rainbow 101.3 MHz musically yours.
1: ಟ್ಯೂನ್ ಮಾಡಿದ್ದೀರ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 5:03:45. ನಾವಿದ್ದೀವಿ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ? ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ

0: 이도 non-stop 산재. Non-stop 산재. Non-stop 산재.
1: 프라테디 non 산재 아이도 간택의 케리.
0: Non-stop 산재.
2: Akashvani FM Rainbow 101.3 MHz Musically yours.
3: Yes, completely musically yours, magically yours. ನಮ್ಮ ಕನ್ನಡ ಗಮನವಿಲ್ಲ 101.3 MHz ನಲ್ಲಿ ಸಮಯ ಇನ್ನೇನು ಸಂಜೆ ಆಗೋಯ್ತು ಕಣ್ರಿ. ಸೂರ್ಯ ಇನ್ನೇನು ಮನೆಗೆ ಕಳಿಸೋ ಹೊತ್ತು, ಸೂರ್ಯನ ನಾವು ಮನೆಗೆ ಸೇರ್ಕೊಳ್ಳೋ ಹೊತ್ತೇ ಆಗಿದೆ ಖಂಡಿತವಾಗ್ಲು. ಸೊ ಈ ಎಲ್ಲದರ ನಡುವೆ ಸ್ಟ್ರೆಸ್ಫುಲ್ ಲೈಫ್ ಇಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮನೆಗೆ ಸಾಗುವಂತ ಈ ಹೊತ್ತಲ್ಲಿ ಜಾಲಿ ಜಾಲಿಯಾಗಿ ಮನೆಗೆ ಹೋಗ್ಬೇಕಲ್ವಾ. ಸೊ ಈ ಜಾಲಿ ಮಾಡ್ತಾ ಜಾಲಿಯಾಗಿ ಮನೆಗೆ ಸೇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಖಂಡಿತವಾಗ್ಲು ನಮ್ಮ ಎಫ್ ಎಂ ರೇನ್ಬೋನ ಟ್ಯೂನ್ ಮಾಡ್ಬೇಕು. ಕೇಳ್ತಾ ಕೇಳ್ತಾ ಸಾಕ್ತಾ ಇದ್ರೆ ಖಂಡಿತ ಬೋರ್ ಅಂತೂ ಆಗೋ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಒಳ್ಳೆ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಹೋಗ್ಬಹುದು. ಸೊ ಕಾರ್ಯಕ್ರಮನ ಕೇಳ್ತಿರುವಂತಹ ಎಲ್ಲ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ. ಪಕ್ಷಿಗಳ ಚಿಲಿಪಿಲಿನಾದ ಸಂಜೆಯ ಸೂರ್ಯನ ಬೆಳಕು ಎಲ್ಲವೂ ಮನಸ್ಸನ್ನ ಕಾಡ್ತಾ ಇರುತ್ತೆ. ಮನೆಗೆ ಎಷ್ಟೊತ್ತು ಹೋಗಿ ಸೇರ್ತೀವಪ್ಪ, ಅದರಲ್ಲೂ ಬೆಂಗಳೂರು ಅಂತ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನೆಗೆ ಸೇರೋದು ಅಂತ ಹೇಳಿದ್ರೆ ಅದು ಒಂಥರ ಜಾಕ್ ಪಾಟ್ ಗೆದ್ದಂಗೆ ಅಂತ ಅನ್ಸುತ್ತೆ. ಹೌದು, ಯಾಕಂತ ಹೇಳಿದ್ರೆ ಪಾಪ ಈ ಟ್ರಾಫಿಕ್ ಮಧ್ಯೆ ಎಲ್ಲ ಸ್ಕೂಲು ಕಾಲೇಜು ಆಫೀಸ್ ಅಂತ ಮನೆ ಎಲ್ಲ ನಮ್ಮ ಮುಗಿಸಿ ಮನೆಗೆ ಸೇರ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೊಂಥರ ಹೆಕ್ಟಿಕ್ ಅಂತಾನೆ ಅನ್ಸುತ್ತೆ. ಇಲ್ಲಿ ಇಟ್ಸ್ ಓಕೆ, ಪರವಾಗಿಲ್ಲ, ಆ ಹೆಕ್ಟಿಕ್ನ ಕಡಿಮೆ ಮಾಡೋದಕ್ಕೆ ನಾವಿರೋದು. ಖಂಡಿತವಾಗ್ಲೂ ನಮ್ಮ ಎಫ್ ಎಂ ರೇನ್ಬೋ ಜೊತೆ ಸಾಕ್ತಾ ಹೋಗೋಣ. ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಶೇಷ ಅಂತೇನಿಲ್ಲ, ಎಲ್ರಿಗೂ ಗೊತ್ತಿರೋಂಥ ವಿಚಾರಗಳೇ ಸ್ವಲ್ಪ ವಿನಿಮಯ ಮಾಡ್ತಾ ಇರ್ತೀವಿ ಅಷ್ಟೇ. ಅವಾಗವಾಗ ಕೆದಕಿ ಕೆದಕಿ ವಿಚಾರಗಳನ್ನ ಹಂಚ್ಕೋತಾ ಇದ್ರೆ ಆ ವಿಚಾರಕ್ಕೂ ಒಂದು ತೂಕ ಇರುತ್ತೆ, ಮಾತಾಡೋ ನಮಗೂ ನಿಮಗೂ ಕೂಡ ಒಂದು ವ್ಯಾಲ್ಯೂ ಅಂತ ಬರುತ್ತೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟೊಂದ್ಸಲ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ, ಬಸ್ಸಲ್ಲಿರ್ಬೋದು, ಟ್ರೈನಲ್ಲಿರ್ಬೋದು, ಫ್ಲೈಟಲ್ಲಿರ್ಬೋದು, ಬೈಸಿಕಲ್ ಅಲ್ಲಿರ್ಬೋದು, ಬೈಕಲ್ಲಿರ್ಬೋದು, ಕಾರಲ್ಲಿರ್ಬೋದು, ಹೀಗೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅಪರಿಚಿತರ ಜೊತೆ ಮಾತಾಡಿದ್ದೇನಾದರೂ ಇದೆಯಾ, ಅಥವಾ ಮಾತಾಡಿದ್ರೆ ಏನೆಲ್ಲ ಮಾತಾಡ್ತೀರಾ? ಫಸ್ಟ್ ಆಫ್ ಆಲ್ ಅಪರಿಚಿತರನ್ನ ಮಾತಾಡುವಂತಹ ಆ ಪದ್ಧತಿ ಅಂತ ಏನಿದೆ ಅದನ್ನು ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ. ನಂತರ ಇರೋರು ಎಕ್ಸ್ಟ್ರಾವರ್ಟ್ ಆಗಿರೋರು ಸ್ವಲ್ಪ ಎಲ್ಲರ ಜೊತೆನೂ ಮಾತಾಡ್ತಾ ಸಮಯವನ್ನ ಕಳೀತಾ ಇರ್ತಾರೆ. ಆದರೆ ಕೆಲವೊಬ್ಬರು ಅದಕ್ಕೆ ಹಿಂಜರಿಕೆಯನ್ನ ಮಾಡ್ಕೋತಾರೆ, ಇವ್ರ ಹತ್ರ ನಾವೇನು ಮಾತಾಡೋದು ಅನ್ನೋ ಅಂತಹ ಕ್ಯಾಟಗರಿಯವರು ಕೆಲವರು ಇರ್ತಾರೆ. ಸೊ ಈಗಂತೂ ಬಿಡಿ, ಎಲ್ಲರೂ ಕೈಯಲ್ಲೂ ಸ್ಮಾರ್ಟ್ಫೋನ್ ಇರುತ್ತೆ, ಅದ್ರ ಜೊತೆಗೆ ಹೆಡ್ಫೋನ್ಗಳು ಹಾಕ್ಕೊಂಡು ಇಯರ್ಪಾಡ್ಗಳು ಹಾಕ್ಕೊಂಡು ಅವ್ರ ಪಾಡಿಗೆ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದು ಕೂಡ ಒಳ್ಳೆಯದೇ, ತಪ್ಪು ಅಂತಲ್ಲ. ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗಾಗಿದ್ರೆ ಅದನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬೋದು. ಸೊ ನೀವು ಶೇರ್ ಮಾಡಬೇಕಾಗಿರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9408001013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ನಿಮಗಾಗಿ ಬ್ಯಾಕ್ ಟು ಬ್ಯಾಕ್
4: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆಡ್ಸ್. ಸಮಯ 5:08 ಆಗುತ್ತಲಿದೆ. ನಮ್ಮ ಸಂಜೆಯ ಪ್ರಸಾರಕ್ಕೆ ನಿಮ್ಮ ಬಾನು ಸ್ನೇಹಿತ ಅಮರೇಶ್ ಆಶಿಹಾಳನ ಶುಭ ಸಂಜೆಯ ನಮಸ್ಕಾರಗಳೊಂದಿಗೆ ಇಂದಿನ ಸಂಜೆಯ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸೋಣ. ಶ್ರೋತೃ ಬಾಂಧವರೇ, ತಮಗೆಲ್ಲ ಗೊತ್ತೇ ಇದೆ, ಇಂದು ಶನಿವಾರ ಅಂತಂದರೆ ಅಂತ್ಯಕ್ಷರಿ ಕಾರ್ಯಕ್ರಮ. ನಿಮ್ಮ ಕರೆ, ನಿಮಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ಕಾರ್ಯಕ್ರಮ. ಕಾರ್ಯಕ್ರಮದ ನಿಯಮ ತಮಗೆಲ್ಲರಿಗೂ ಗೊತ್ತೇ ಇದೆ. ಮೊದಲಿಗೆ ನಾನೊಂದು ಹಾಡಿಯನ್ನು ಹಾಡ್ತೀನಿ, ಆ ಹಾಡಿನ ಕೊನೆ ಅಕ್ಷರವನ್ನು ತೆಗೆದುಕೊಂಡು ತಾವು ಹಾಡನ್ನು ಹಾಡಬೇಕು. ಅದೇ ಕಾರ್ಯಕ್ರಮ ಮುಂದುವರಿತಾ ಹೋಗ್ತದೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಿಮ್ಮ ಜೊತೆ ನಾನಿರ್ತೀನಿ, ನಿಮ್ಮ ಬಾನುಲಿ ಸ್ನೇಹಿತ ಅಮರೇಶ್ ಆಶಿಹಾಳ್. ಕಾರ್ಯಕ್ರಮದ ಮೊದಲ ಗೀತೆ ನನ್ನಿಂದನೇ ಆರಂಭವಾಗಲಿ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ. ಇದು ಮೈನಾ ಚಿತ್ರದ ಗೀತೆ. ತೇ ಅಕ್ಷರ ನಮ್ಮ

0: ದಿನ ಶ್ರೋತೃ ಬಾಂಧವರಿಗೆ ಕೊಟ್ಟಿದ್ದೀನಿ. ಅವ್ರ ಗೀತೆಯನ್ನು ಹಾಡಬೇಕು, ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು. ಮೊದಲ ಲಕ್ಕಿ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ, ಎಲ್ಲಿಂದ ತಮ್ಮ ಹೆಸರು?
1: ಸರ್, ಇದು ರೇಡಿಯೋ ಬರ್ತಾ ಇಲ್ಲ ಸರ್ ನಮ್ಮ ಫೋನಲ್ಲಿ. ನಿಮ್ಮದು ಆಕಾಶವಾಣಿ
0: ಬರ್ತದೆ ರೇಡಿಯೋ, ನೋಡಿ ಪ್ರಯತ್ನ ಮಾಡಿ ಬರ್ತದೆ. ನಿಮ್ಮದು ನೆಟ್ ಆನ್ ಮಾಡ್ಕೊಳ್ಳಿ.
1: ಮಾಡಿ ಸರ್, ಅದು ಬೆಂಗಳೂರು ಸಾಪ ಸರ್ ಬರ್ತದ್ರಿ ರೇಡಿಯೋ?
0: ಅಲ್ಲ, ಹೌದು, ಈಗ ತಡವಾಗಿ ಒಂಚೂರು ಒಂದು ನಿಮಿಷ ತಡವಾಗಿದೆ, ಈಗ ಬರ್ತಾ ಇದೆ. ಈಗ ಪ್ರಯತ್ನ ಮಾಡಿ.
1: ಹೌದ್ರ ಸರ್.
0: ಭೀಮನಗೌಡ್ರಿ, ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ನಿಮ್ಮ ಕರೆ, ನಿಮಗೊಂದು ಗೀತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ತೇ ಅಕ್ಷರವನ್ನು ನಾನು ಹಾಡಿದ್ದೀನಿ, ತೇ ಅಕ್ಷರದಿಂದ ಒಂದು ಒಳ್ಳೆ ಗೀತೆಯನ್ನು ಹಾಡ್ಬೇಕು ತಾವು.
1: ಅಕ್ಷರ ಯಾವ್ದ್ರಿ?
0: ತ ತ ಹಾಡಿ. ತ
1: ಚಿತ್ರಗೀತೆನ ಹಾಡ್ಬೇಕ ಸರ್?
0: ಹೌದು, ಚಿತ್ರಗೀತೆನೆ ಹಾಡಿ. ತದಾಗ ಬರ್ತದೆ ಹಾಡಿ.
1: ತಾರಾ ಓ ತಾರಾ ಬಾರ ಬಾರ, ನಾನಿಲ್ಲಿ ಇರುವೆ ಜೊತೆಯಲ್ಲಿ ಬರುವೆ, ನಿನ್ನ ಅಂದ ನೋಡಿ ನಾನು
0: ಕಾದು ಕಾದು ಸೋತು ಹೋದೆ.
1: ತಾರಾ ಓ ತಾರಾ ಬಾರ ಓ ಬಾರ.
0: ಇಷ್ಟೇ ಬರೋದು, ಆದರೂ ಕೂಡ ಪ್ರಯತ್ನ ಮಾಡಿದ್ದೀರಿ. ಹಾಡು ತುಂಬ ಚೆನ್ನಾಗಿದೆ. ಡಾಕ್ಟರ್ ರಾಜಕುಮಾರ್ ಹಾಡಿದ್ದು, ರ ಅಕ್ಷರ ಕೊಟ್ಟಿದ್ದೀರಿ. ಭೀಮನಗೌಡರೇ ಪ್ರಯತ್ನ ಮಾಡಿದ್ದೀರಿ ಹಾಡಲಿಕ್ಕೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ ಸರ್, ಧನ್ಯವಾದ.
0: ಹಲೋ, ನಮಸ್ಕಾರ.
2: ಹಲೋ, ಮಾನ್ವಿಂದ ಅನಿತಾ ಅಂತ ಹೇಳಿ ಮಾತಾಡ್ತಾರೆ.
0: ಅನಿತಾ ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ.
2: ನಮಸ್ತೆ ಸರ್. ನಮಸ್ತೆ
0: ಮೇಡಮ್ ಅವರು. ನಮ್ಮ ಮಾನ್ವಿ ತಾಲೂಕಿನ ಜೂಕೂರ್ ಗ್ರಾಮದಿಂದ ಭೀಮನಗೌಡರು ಹಾಡಿದ್ರು ತಾರಾ ಓ ತಾರಾ ಅಂತ ಹೇಳ್ಬಿಟ್ಟು. ರ ಅಕ್ಷರ ಕೊಟ್ಟಿದ್ದಾರೆ. ರ ಅಕ್ಷರ ಕೊಟ್ಟಿದ್ದಾರೆ.
2: ರ ಕೊಟ್ಟಿದ್ದಾರೆ ಸರ್.
0: ಹೌದು. ಹಾ, ರದಲ್ಲಿ ಬಹಳ ಇದಾವೆ.

0: ಕಾದಿ ದೇ ಕೊಟ್ಟಿರಿ ಮೇಡಮ್, ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು, ತಮಗೆ ಅಭಿನಂದನೆಗಳು. ಮೇಡಮ್ ಅವರೇ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ದ ಅಕ್ಷರ ಕೊಟ್ಟಿದ್ದೀರಿ. ಮುಂದಿನ ನಮ್ಮ ಶೋತ್ರ ಬಾಂಧವರು ಹಾಡ್ಲಿ. ಹಲೋ ನಮಸ್ಕಾರ.
1: ಹಲೋ
0: ಹಲೋ ನಮಸ್ಕಾರ, ಎಲ್ಲಿಂದ ತಮ್ಮ ಹೆಸರು?
1: ಬೆಂಗಳೂರು ನ್ಯಾಯ ಗ್ರಾಮದಿಂದ ರಾಜಕಿರಣ್ ಅಂತ. ಸರ್ ಯಾಕೆ ತಡವಾಯ್ತು?
0: ಹೌದು ರಾಜಕಿರಣ್ ಅವರು ಸ್ವಲ್ಪ ಕಾರ್ಯಕ್ರಮದಲ್ಲಿ ವ್ಯತ್ಯಯಾಯಿತು, ವಿಷಾದಿಸುತ್ತೇವೆ. ಕಿರಣ್ ಕವರರೇ, ಈಗ ಅನಿತಾ ಅವರು ನಮ್ಮ ರಾಯಚೂರು ಜಿಲ್ಲೆಯ ಮಾನವಿಯಿಂದ ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಗೀತೆಯನ್ನು ಹಾಡಿದ್ರು. ಹಾ, ದ ಅಕ್ಷರ ನಿಮಗಾಗಿ ಕಾದಿದೆ.
1: ಹೌದಾ? ಆಯ್ತು ಸರ್.

0: Devi. ಸಂಬ್ರೇಶ್ ಸರ್
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಕಿರಣ್ ಅವರೇ. ದೇವಿ ಅದು ಒಂದು ಹಳೆಯ ಹಾಡು ಅನ್ಸುತ್ತೆ ಇದು.
0: ಸರ್, ಇದು ಸೀತೆ ಅಲ್ಲ ಸಾವಿತ್ರಿ ಅಂತೇಳಿ ನಮ್ಮ ಸಾಹಸಸಿಂಹ ವಿಷ್ಣುವರ್ಧನ್ ಅವರ 4ನೇ ಚಿತ್ರ.
1: ಸಾಹಸಸಿಂಹ ಹೌದು, 4ನೇ ಚಿತ್ರ ಇದು. ನೋಡಿ ನಮ್ಗೆ ಗೊತ್ತಿಲ್ಲ
0: ನೋಡ್ರಿ, ಮೊದಲನೇ ಪಲ್ಲವಿ ಅದು ದೇವಿ ಅಂತ ಅವ್ನ ಹೆಂಡತಿ ಆಡ್ತಾಳ್ರಿ,
1: ಹಾ
0: ವಿಷ್ಣು ಆಡೋದು ಅವ್ರ ಸಂಗಾತಿಗೆ ಆಡ್ತಾರ್ರಿ, ಬಹಳ ಚೆನ್ನಾಗಿದೆ. ಇದೊಂದ್ಸಲ ಯೂಟ್ಯೂಬ್ ನಲ್ಲಿ ನೋಡ್ರಿ ಸರ್.
1: ಖಂಡಿತ ನೋಡೋಣ ನಿಮ್ಗೆ.

0: ಹಾಗಾದ್ರೆ ನೋಡೋಣ ಈ ಹಾಡನ್ನ. ಅದು ಕೊನೆಗೆ ಒಂದು ನಗು ಬಂತಲ್ಲ, ಅದು ಬಹಳ ಚೆನ್ನಾಗಿ ಬಂತು
1: ಸರ್. ಅದು ಎಂಡಿಂಗ್ ನಾನು ಆ ಥರ ಮಾಡಿದೆ ಸರ್.
0: ಹಾಂ ಹೌದಾ? ಹಾಂ ಹಾಂ
1: ಹೌದು.
0: ದೇವಿ ವಿ ಅಕ್ಷರ ಕೊಟ್ಟಿದ್ದೀರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ದೂರದೂರದಿಂದ ಬೆಂಗಳೂರಿಂದ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ.
1: ನ್ಯಾಯಗ್ರಾಮದಿಂದ ರಾಜ್ಕಿರಣ್ ಸರ್.
0: ರಾಜ್ಕಿರಣ್ ಅವರೇ, ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತನಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ನಿಮಗೂ ಪ್ರತಿ ಧನ್ಯವಾದ ಅಂಬರೀಶ್ ಸರ್.
0: ನಮಸ್ತೆ. ಹಲೋ ನಮಸ್ಕಾರ, ಎಲ್ಲಿಂದ? ಚೆನ್ನಾಗಿದ್ದೀವಿ. ತಮ್ಮ ಹೆಸರು? ಗಂಗಾವತಿ ಅಣ್ಣ ಅವರೇ, ತುಂಬಾ ಚೆನ್ನಾಗಿದ್ದೀವಿ. ತಾವುಗಳು ಹೇಗಿದ್ದೀರಿ? ಇಲ್ಲ, ಅರ್ಧ ಗಂಟೆ, ಐದೂವರೆ. ಹೌದು, ಸ್ವಲ್ಪ ವಿಶೇಷ ಕಾರ್ಯಕ್ರಮದಲ್ಲಿ ವ್ಯತ್ಯಯ ಆಯ್ತು. ಹೇಳಿ, ದೇವಿ ವಿ ಅಕ್ಷರ ನಿಮ್ಗಾಗಿ ಕಾದಿದೆ, ಗೀತೆಯನ್ನ ಹಾಡಿ.
2: ಅಂದ್ರೆ ವಿ ಅಂದ್ರೆ ವಾದಿಂದ
0: ಪ್ರಾರಂಭವಾಗುತ್ತೆ.
2: ವಾಸಂತಿ ವಾಸಂತಿ ನನ್ನೆದೆ ತೋಡಕ್ಕೆ ಬರ್ತೀಯ, ಓ ಬರ್ತೀಯ, ಇದೀವ ನಿಂಗೆ ಕೊಡುತ್ತೀನಿ ಪ್ರೀತಿ ಚಲ್ಲುತ್ತ, ಬರ್ತೀಯ ಜೊತೆಯಲ್ಲಿ ಇರುತ್ತೀಯ, ಪ್ರೀತಿ ಕಲಿಯೋಕೆ ಹುಟ್ಟಿ ಬಂದೇನ, ಜನ್ಮ ಜನ್ಮ ಹೀಗೇನೆ ಬಿಟ್ಟು ಹೋಗೇನ, ಒಪ್ಪಿದೆ ಒಪ್ಪಿದೆ ಮಾತಿಗೆ ಒಪ್ಪಿದೆ, ಅಪ್ಪಿದೆ ಅಪ್ಪಿದೆ ಹೃದಯವಾಪ್ಪಿದೆ, ವಾಸಂತಿ ವಾಸಂತಿ ನನ್ನಿದೆ ತೋಟಕ್ಕೆ ಬರ್ತೀಯ ಜೊತೆಯಲ್ಲಿ ಇರ್ತೀಯ. ಅಲ್ಲ ಸರ್,
0: ಯಾ ಅಕ್ಷರ ಬಂತು ನಿಮಗೆ? ತುಂಬಾ ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ ವಾಸಂತಿ ವಾಸಂತಿ. ನಿಮಗೆ ಸಂಗೀತದ ಒಂದು ಮಾಹಿತಿ ಕೂಡ, ಜ್ಞಾನನೂ ಕೂಡ ಇದೆ. ರಣಗಂಗಾವತಿ ಅವರೇ, ಮತ್ತೆ ಹಾಡಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿ ಹಾಡ್ತೀರಾ.
2: ನೀವು ತುಂಬಾ ಎರಡೇ ಧ್ವನಿ ಹಾಡಿದ್ರಿ ಸರ್, ಯಾಕೆ ಸರ್ ಒಂದ್ ಎರಡು ಧ್ವನಿ ಆಡ್ಬೋದಾಯ್ತು?
0: ಹೌದು ಹೌದು, ಆಡ್ಬೋದಾಗಿತ್ತು. ಮುಂದೆ ಕಾರ್ಯಕ್ರಮದಲ್ಲಿ ನಾವು ಅದನ್ನ ಪ್ರಯತ್ನ ಮಾಡೋಣ, ಇನ್ನೂ ಚೆನ್ನಾಗಿ ನಿಮ್ಗಿಂತ ಚೆನ್ನಾಗಿ ಹಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ ಈರಣ್ ಅವರೇ.
2: ಸರಿ ಸರ್, ಈಗ ಸಮಯ 9 ನಿಮಿಷ ತಡಾಗಿದ್ರಿಂದ ಸ್ವಲ್ಪ ಎಷ್ಟಾದ್ರು ಕೊಡ್ರಿ ಸರ್.
0: ನೋಡೋಣ, ಸಮಯ ಬೇರೆ ಕಾರ್ಯಕ್ರಮಗಳು ಇರ್ತವೆ. ಈರಣ್ಣವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ಹಲೋ
3: ಸರ್. ನಮಸ್ಕಾರ ಸರ್.
0: ನಮಸ್ತೆ, ಎಲ್ಲಿಂದ ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅರಕೆರೆ ತಾಲೂಕಿನ ಜಾನಕಲ್ಲಿಂದ. ಜಾಗಟಗಲ್ಲಿಂದ ತಮ್ಮ ಹೆಸರು? ಬಸವರಾಜ್ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ನಮಸ್ಕಾರ. ಹೌದೌದೌದು, ಒಂದು ಚೂರು ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಯ ಆಯ್ತು ಬಸವರಾಜ್ ಪಾಟೀಲ್ ಅವರೇ, ಆದರೂ ಕೂಡ ನಿಮಗಾಗಿ ನೋಡಿ ನಿಮ್ಗೆ ಕರೆ ಸಿಕ್ತು, ಬಹಳ ಸಂತೋಷ ಆಯ್ತು. ನಮ್ಮ ಸ್ಥಳೀಯರು, ಸ್ಥಳೀಯರಿಗೆ ನಮಗೆ ಬಹಳ ಖುಷಿ ಆಗತ್ತೆ ನಿಮ್ಮ ಜೊತೆ ಮಾತನಾಡಕ್ಕೆ, ಯಾಕಂತಂದ್ರೆ ನಮ್ಮ ದೇವದೂರು ತಾಲೂಕಿನವರು. ತುಂಬಾ ಸಂತೋಷ ಆಯ್ತು. ಯ ಅಂದ ಒಂದು ಹಾಡು ನೀವು ಹಾಡ್ಬೇಕು, ಇಯದಿಂದ ಹಾಡಿ.
4: ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡು ಇಂದಿರುವಾಗ, ಕನ್ನಡ ನಂತಿರಾಗಿರುವಾಗ, ಯಾರು ಏನು ಮಾಡುವರು, ಅನ್ನವ ತಿನ್ನದೆ ಚಿನ್ನ ತಿನ್ನುವೆ ಏನು, ಒಂದಿ ಇನ್ನನೇ ಮಾರಿಕೊಳ್ಳುವೆ ಏನು, ಮೋಸದ

0: ಸಾಗು ನುಡಿಸು ತನಗಲಿ ಬಾಳಲಿ ಸಾಗು ಎಂದ ನಾನು ಜೋಗಿ ಏನು ಯಾರು ಏನು ಮಾಡುವರು ನನಗೇನು ಕೇಳು ಮಾಡುವರು
1: ರ ಬಂತು. ತುಂಬಾ ಚೆನ್ನಾಗಿ ಹಾಡಿದ್ರಿ, ಹಳೆ ಹಾಡು ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ನೋಡಿ, ನೀವು ತುಂಬಾ ಆಕಾಶವಾಣಿಯನ್ನು ಕೇಳುವಂತ ಅಭಿಮಾನಿಗಳು ಹಳೆ ಹಾಡನ್ನು ಹಾಡಿದ್ರಿ. ಬಸವ ಪಾಟೀಲ್ ಅವರೇ ಧನ್ಯವಾದಗಳು. ಪಾಟೀಲ್ ನಮಸ್ಕಾರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಬಡಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಹಲೋ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಮ್ಮ ಹೆಸರು?
5: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ?
5: ನಾ ವಿಜಯಪುರದಿಂದ ಬಂದೆ ನವಾಜ್ ಅಂತ ಸರ್.
1: ಬಂದೆ ನವಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ನಮಸ್ಕಾರ.
5: ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ.
1: ವಿಜಯಪುರದಿಂದ ರು ಅಕ್ಷರ ಬಂದಿದೆ ಅಥವಾ ರ ಅಕ್ಷರ ಬಂದಿದೆ ನಮ್ಮ ಜಾಕಟ್ಗಳ ಗ್ರಾಮ ಮಾನವಿಯಿಂದ ಬಸವರಾಜ್ ಪಾಟೀಲ್ ಅವರು ಒಂದು ಒಳ್ಳೆ ಹಾಡನ್ನು ಹಾಡಿದ್ರು. ರ ಬಂದತ್ ನೋಡ್ರಿ, ಹಾಡಿ.
5: ರವಿವರ್ಮನ ಯಾರು ಹಾಡಾರೇನ್ರಿ ಸರ್?
1: ಹಾಡಿಲ್ಲ, ಹಾಡ್ರಿ.
5: ಹಾಡುನ್ರಿ? ರವಿವರ್ಮನ

0: ಅಲ್ಲವೋ ಉಯ್ಯಾಲೆಯ ಹಾಡಿನಲಿವ ರೂಪಸೇ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ವಾ ಬತ್ ನೋಡ್ತಾರ,
1: ವಾ ಬಂತು, ಚೆನ್ನಾಗಿ ಹಾಡಿದ್ರಿ.
0: ಹೌದ್ರಿ ಸರ್,
1: ಏ ಕನ್ನಡ ಹಾಡುಗಳನ್ನು ನೀವು ಪ್ರತಿ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗ್ತೀರಿ, ಹಾಡು ಮಾತ್ರ ಚೆನ್ನಾಗಿರ್ತದೆ. ಹೌದು, ಅನುಭವಗಳು ಈ ರೀತಿಯ ಹಾಡುಗಳು ಬರ್ತವೆ. ಇತ್ತೀಚಿನ ನಮ್ಮ ಹೊಸ ಕರೆಗಾರರು ಬೇರೆ ಹಾಡುಗಳನ್ನು ಹಾಡ್ತಾರೆ, ತಾವು ಸ್ವಲ್ಪ ಆಕಾಶವಾಣಿ ಜೊತೆ ಸಂಪರ್ಕ ಇರೋದ್ರಿಂದ ಒಳ್ಳೆ ಹಾಡನ್ನ ಹಾಗೇನೆ ಹಳೆಯ ಹಾಡನ್ನ ಹಾಡಿದ್ರಿ. ಬಂದೇನೋಜ್ ಅವರೇ, ಕರೆ ಮಾಡಿದ್ವಿ, ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಸರ್, ಧನ್ಯವಾದ.
1: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ಕಾರ
2: ಸರ್. ನಮಸ್ಕಾರ ಸರ್.
1: ನಮಸ್ತೆ ಮೇಡಮ್, ಎಲ್ಲಿಂದ ತಮ್ಮ ಹೆಸರು?
2: ಸರ್ ವಿಜಯಲಕ್ಷ್ಮಿ ಸರ್, ಮೈಲಾರ್ ನಗರ ರಾಯಚೂರಿನಿಂದ.
1: ರಾಯಚೂರಿನ ಜಲನಗರ ವಿಜಯಲಕ್ಷ್ಮಿ ಅವರು. ಆರಾಮದೇವ್ರಿ, ನಾವು ಚೆನ್ನಾಗಿದ್ದೀವ್ರಿ. ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ಮ ವಿಜಯಪುರದಿಂದ ಬಂದೇ ನವಾಜ್ ಅವರು ರವಿವರ್ಮನ ಆ ಹಾಡು ಹಾಡಿದ್ದಾರೆ, ಕೊನೆ ಅಕ್ಷರ ವ ಬಂದಿದೆ. ವ ಅಕ್ಷರ ಬಂದಿದೆ, ಹಾಡಿ.
2: ವಸಂತ ಕಾಲ ಬಂದಾಗ ಮಾವು ಚಿಗುರಲಿ ಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಸರ್ ಕಾ ಬಿಟ್ಕೊತೀನಿ,
1: ಇನ್ನೊಂಚೂರು ಹಾಡ್ಬೇಕಾಗಿತ್ತು ಮೇಡಮ್. ಚೆನ್ನಾಗಿ ಹಾಡ್ತಾ ಇದ್ರಿ
2: ಸರ್. ಬೇರೆಯವ್ರು ಸಿಗಲ್ಲ ಸರ್, ಎಲ್ಲ ಹಾಡೋದಕ್ಕೆ ಟ್ರೈ ಮಾಡ್ತಾರೆ, ನಮ್ಗೆ ಸ್ವಲ್ಪ ಸ್ವಲ್ಪ ಆದ್ರೆ ಎಲ್ಲರೂ ಸಿಗ್ತೈತೆ ಸರ್, ಕರೆ ಸಿಗಲ್ಲ ಸರ್.
1: ಇದನ್ನು ಸರಿನೇ, ಯಾಕಂತಂದ್ರೆ ಪೂರ್ತಿ ಹಾಡು ಹಾಡ್ಕೋತ ಹೋದ್ರೆ ನಮ್ಗೆ ಇನ್ನೊಬ್ರು ನಮ್ಮ ಜೊತೆ ಮಾತಾಡಬಹುದು, ಅವರು ಕೂಡ ಒಂದು ವಿಷಯಗಳನ್ನು ಹಂಚ್ಕೋಬಹುದು. ಸಂತೋಷ, ಒಳ್ಳೆ ಮಾಹಿತಿ, ಹಾಗೇನೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕನ್ನೋದು ಉತ್ತಮ ವಿಚಾರ. ಲಕ್ಷ್ಮಿ ಅವರೇ ಕರೆ ಮಾಡಿದಿ, ಹಾಗೇನೆ ಒಳ್ಳೆ ಒಂದು ಸ್ವಲ್ಪ ಹಾಡನ್ನು ಹಾಡಿದ್ರಿ, ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ಕಾರ. ನಮಸ್ತೆ, ಎಲ್ಲಿಂದ? ಕಾರ್ಕಳದಿಂದ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಯಾವ ಗೀತೆ ಇದು? ಕ ಅಕ್ಷರ ಬಂದಿದೆ ನಿಮಗೆ ವಿಜಯಲಕ್ಷ್ಮಿ ರಾಯಚೂರಿನಿಂದ ಜಲಾಲ್ ನಗರದಿಂದ ಮಾಡಿದ್ರು, ತಮಗಾಗಿ ಕ ಅಕ್ಷರ ಕಾದಿದೆ.
2: ಒಬ್ಬಳೇ ಕದ್ದಿತ್ತು ಕಂಬಿಗೆನು ಹಬ್ಬು ಹರಿಯುವುದೇನು, ಹಬ್ಬವಾಗುವುದೇನ ಸಂಬದ

0: అభ్యుంజను బింబానిత్యవే. వేవంత్ సార్.
1: వేవంతలా?
0: ವಾ ಬಂತು
1: ಅಮ್ಮಣ್ಣವರೆ, ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಹಾಡು ಸೊಗಸಾಗಿರ್ತದೆ, ಮಧುರವಾಗಿ ಇಂಪಾಗಿ ಹಾಡ್ತೀರಿ, ಹಾಗೆಯೇ ಒಳ್ಳೆ ಹಾಡನ್ನು ಕೂಡ ತಾವು ಆಯ್ಕೆ ಮಾಡ್ಕೋತೀರಿ, ಅದು ಬಹಳ ಮುಖ್ಯ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಹಾಡನ್ನು ಹಾಡಿದ್ದಕ್ಕೆ ಕರೆ ಮಾಡಿದ್ದಕ್ಕೆ. ನಾವು ಹಾಡುಗಾರರಲ್ಲ, ನಾವು ಮಾತನಾಡೋರು ಅಷ್ಟೇ, ಆದರೆ ನಿಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು, ಕೊಟ್ಟಿದ್ದೀವಿ ನಾವು.
0: ಹಾಂ,
1: ಧನ್ಯವಾದ ಮೇಡಮ್, ನಮಸ್ತೆ. ಕಾರ್ಯಕ್ರಮದ ಮುಂದಿನ ಕರೆ ನೋಡೋಣ. ಹಲೋ, ನಮಸ್ಕಾರ, ಎಲ್ಲಿಂದ?
2: ಸರ್, ಮೈಸೂರು.

0: ಶಿಕಾರಿಪುರದಿಂದ?
1: ಶಿಕಾರಿಪುರ. ಹೌದು ಸರ್.
0: ತಮ್ಮ ಹೆಸರು?
1: ಮಹೇಶ್ ಹೊಸೂರು.
0: ಅಮ್ಮಣಿಯವರು ಕಾರ್ಕಳದಿಂದ ಕರೆ ಮಾಡಿದ್ರು. ವ ಅಕ್ಷರ ನಿಮಗೆ ಕೊಟ್ಟಿದ್ದಾರೆ ಮಹೇಶ್ ಅವರೇ. ಹಾಡಿ.
1: ವಾ ಬಂದಿದೆ ಸರ್.
0: ವಾ. ಹಾಂ, ವಾ ವಾ ಹಾಡಿ.
1: ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು. ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೆ ಮಾಯೆ, ಕವಿಯೊಬ್ಬ ಕನವರಿಸಿದನು ಓ ಇವಳ ಚೆಲುವೆ, ಇವಳ ಜೊತೆಯಲ್ಲಿ ನಾನು ಸ್ವರ್ಗವನೇ ಗೆಲ್ಲುವೆ. ಮತ್ತೆ ವಾ ಬಂತ ಸರ್.
0: ಮತ್ತೆ ವಾ ಕೊಟ್ರಿ. ಮಾನಸ ಸರೋವರದಿಂದ ಒಳ್ಳೆಯ ಹಾಡನ್ನ ಹಾಡಿದ್ರಿ. ಅದು ಪ್ರೇಮಗೀತೆಯು ಹೌದು, ಅದು ಒಂದು ಶೋಕ ಗೀತೆಯನ್ನು ಕೂಡ ಹೌದು, ಜೊತೆಗೆ ಎಲ್ಲ ವಿಚಾರಗಳನ್ನ ಆ ಹಾಡಲ್ಲಿ ಜಿ ಎಸ್ ಸುರುದ್ರಪ್ಪ ಅವರು ಬರೆದಿದ್ದರು. ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಒಳ್ಳೊಂದು ಜನಪ್ರಿಯ ಹಾಡು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಾ ಅಕ್ಷರ ಕೊಟ್ಟಿದ್ರಿ, ಮುಂದಿನ ಕರೆ ನೋಡೋಣ. ಹಲೋ, ನಮಸ್ಕಾರ. ಹಲೋ ಹಲೋ
2: ಹಲೋ ಹಲೋ, ನಮಸ್ಕಾರ.
0: ನಮಸ್ಕಾರ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಬೆಂಗಳೂರು ವಿಜಯನಗರ ಮಧುಕಿರೆ. ಯಾವ ಅಕ್ಷರ ಸರ್?
0: ವಾ ಬಂದಿದೆ ಮೇಡಮ್. ತಮ್ಮ ಹೆಸರು ಹೇಳಿಲ್ಲ.
2: ಬೆಂಗಳೂರು ವಿಜಯನಗರ ಮಧುಕಿರಣ್.
0: ಮಧುಕಿರಣ್ ಇಂದ ಮೇಡಮ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ವಾ ಅಕ್ಷರ ಇದೆ ಹೇಳಿ. ವಾ ಹೇಳಿ, ವಾ ಹೇಳಿ, ಯಾವ್ದೋ ಒಂದು.
2: ಹಲೋ, ಅಲ್ಲ ಸರ್
0: ಹೇಳಿ.
2: ವಿರದಿ ವೀರ ಕಣೆ ಈ ಸಾಹಸ ಸಿಂಹ ಕಣೆ, ವಿರದಿ ವೀರ ಕಣೆ ಈ ಸಾಹಸ ಸಿಂಹ ಕಣೆ, ಕ್ಷಣದಲ್ಲ ಶಾಲಿಕ್ಕೆ ಮರೆಯದ ಮಾಲಿಕ್ಕೆ ಮಾ ನಾಗ ಕಾಲ ಬೈರುವ ಕಣೆ. ವಿರದಿ ವೀರ ಕಣೆ ಈ ಸಾಹಸ ಸಿಂಹ ಕಣೆ, ವಿರದಿ ವೀರ ಕಣೆ ಈ ಸಾಹಸ ಸಿಂಹ ಕಣೆ.
0: ಓ, ವಿಷ್ಣುವರ್ಧನ್ ಅವ್ರದ್ದು ಗೀತೆ ಹಾಡಿದ್ರಿ ಮಧುಕಿರಣ್ ಅವರೇ.
2: ಹೌದು ಸರ್.
0: ಹೇ ಮಧು, ಇದು ಈ ಸಿನಿಮಾ ಯಾವುದು ಅಂತ ಗೊತ್ತಾ ನಿಮ್ಗೆ? ಇದು ಯಾವ ಗೀತೆ, ಇದು ಸಿನಿಮಾ ಯಾವುದು ಅಂತ?
2: ಜನನಾಯಕ.
0: ಜನನಾಯಕದಿಂದ ನೋಡಿ ಎಷ್ಟು ನಿಮಗೆ ಪರ್ಫೆಕ್ಟ್ ಆಗಿದ್ದೀರಿ. ಸಿನಿಮಾ ನೋಡಿದ್ದೀರಿ ಅನ್ಸುತ್ತೆ? ವಿಷ್ಣು ಫ್ಯಾನ್, ತುಂಬಾ ಸಂತೋಷಗಳು. ನಾವುಗಳು ಕೂಡ ವಿಷ್ಣು ದಾದಾ ಅವ್ರ ಫ್ಯಾನ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನ ಅಕ್ಷರ ಕೊಟ್ಟಿದ್ದೀರಿ, ಚೆನ್ನಾಗಿ ಗೀತೆಯನ್ನು ಹೇಳಿ. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಹಲೋ, ಮುಂದಿನ ಕರೆ. ನಮಸ್ಕಾರ.
3: ಹಲೋ,
0: ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
3: ಹಾಸನದಿಂದ.
0: ಮೋನಿಕಾ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನ ಅಕ್ಷರ ನಿಮಗೆ ಬಂದಿದೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರದು ಜನನಾಯಕದಿಂದ. ಮೇಡಮ್ ಅವರು ಮಧುಕಿರಣ್ ಅವರು ಹಾಡಿದ್ರು ಬೆಂಗಳೂರಿಂದ, ತಾವು ಹಾಡಬೇಕು. ನದಿಂದ ಹೌದು.
4: ನಿನ್ನ ನೀನು ಮರೆತರೇನು ಸುಖವಿದೆ.

0: ಹಲೋ
1: ಮೇಡಮ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ, ಇಂಪಾಗಿ ಹಾಡಿದ್ರಿ, ಹಾಗೆ ಶಾಸ್ತ್ರಬದ್ಧವಾಗಿ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸುಖವಿದೆ ದ ಅಕ್ಷರ ಕೊಟ್ಟಿದ್ದೀರಿ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರಿದು?
2: ಹಲೋ ನಮಸ್ಕಾರಗಳು ಸರ್.
1: ನಮಸ್ಕಾರ, ಕೊನೆಯ ಕರೆ ನಿಮ್ದಿದೆ.
2: ಕೊನೆಯ
1: ಕಾರ್ಯಕ್ರಮ ಮುಗಿಸುವಂತ ಸಮಯ. ದ ಅಕ್ಷರ ನಿಮ್ಗಾಗಿ ಮೋನಿಕಾ ಮೇಡಮ್ ಅವರು ಹಾಸನದಿಂದ ಹಾಡಿದ್ದಾರೆ, ತಾವು ಹಾಡ್ಬೇಕು. ಹೌದು ಹೌದು, ಹಾಡಿ.
2: ಪ್ರಯತ್ನ ಮಾಡುವ ಸರ್,
1: ಮಾಡಿ.
2: ದೊಡ್ಡವರೆಲ್ಲ ಜಾಡರಲ್ಲ, ಎಲ್ಲ ಕರುಣರಲ್ಲ, ಗುರುಗಳು ಹೇಳುವ ಮಾತುಗಳೆಂದು ಎಂದು ನಿಜವಲ್ಲ, ಗೆಳೆಯ ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಡರಲ್ಲ, ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರೆಲ್ಲ
1: ನುಗ್ಗುವರಲ್ಲ,
2: ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನು ಕಟ್ಟಿ ಓಡುವರಲ್ಲ. ತಕದಿಮೆ ತಕದಿಮೆ ತಕದಿಮಿ ತಕದಿ ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಚಾಣರಲ್ಲ, ಚಿಕ್ಕವರೆಲ್ಲ ದೊಡ್ಡವರೆಲ್ಲ ಚಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳುವ ಮಾತುಗಳೆಂದು ಎಂದು ನಿಜವಲ್ಲ, ಗೆಳ.
1: ಕರೆ ಕಟ್ಟಾಯಿತು, ಆದರೂ ಕೂಡ ಚೆನ್ನಾಗಿ ಹಾಡನ್ನು ಹಾಡಿದರು. ಕಾರ್ಯಕ್ರಮದಿಂದ ಕಾರ್ಯಕ್ರಮ ಮುಗಿಸುವಂಥ ಸಮಯ ಸಮಯ ಆಗ್ತಾ ಇದೆ, 5:30. ಕಾರ್ಯಕ್ರಮ ಸ್ವಲ್ಪ ತಡವಾದರೂ ಕೂಡ ನಮ್ಮ ಶ್ರೋತೃ ಬಾಂಧವರು ಅಂತ್ಯಕ್ಷರಿ ಕಾರ್ಯಕ್ರಮವನ್ನು ಹೇಳಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದರು. ಸಾಕಷ್ಟು ಕರೆಗಳನ್ನು ನಾನು ಸ್ವೀಕರಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಕರೆಯನ್ನು ಸ್ವೀಕರಿಸಲಂತೇಳಿ ಯಾರೂ ನಿರಾಶೆ ಆಗೋದು ಬೇಡ. ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ನಿಮ್ಮ ಕರೆಗೆ ನಾನು ಪ್ರತಿಸ್ಪಂದನೆಯನ್ನು ಮಾಡ್ತೀನಿ. ತಾವುಗಳು ಕೂಡ ಹಾಡಾಯಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ಇಂದಿನ ಅಂತ್ಯಕ್ಷರಿ ಕಾರ್ಯಕ್ರಮ ನೇರ ಫೋನಿನ ಕಾರ್ಯಕ್ರಮಕ್ಕೆ ಮುಗಿಸುವಂಥ ಸಮಯ. ಕಾರ್ಯಕ್ರಮವನ್ನು ಆಲಿಸಿದಂಥ, ಹಾಗೆಯೇ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಂಥ, ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಪ್ರಯತ್ನ ಮಾಡಿದಂತಹ ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:31. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವ ವಾಣಿ.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮ ಕೇಳುತ್ತಿರುವಂತಹ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಯುವ ಸ್ನೇಹಿತರ ಇಂದಿನ ಕಾರ್ಯಕ್ರಮ ಕರೆಂಟ್ ಅಫೇರ್ಸ್ ಅಂತಂದರೆ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ. ಪ್ರಸ್ತುತ ಪಡಿಸಲಿದ್ದಾರೆ ವೆಂಕಟೇಶ್ ಶುಗರ್, ನಿರ್ವಹಣೆ ವೆಂಕಟೇಶ್ ಭೀಮನ ಬೆಂಚಿ.
1: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಹತ್ತಿಯ ಆಮದು ಮೇಲಿನ ಎಲ್ಲ ಸುಂಕಗಳಿಗೆ ಅಕ್ಟೋಬರ್ 30ರವರೆಗೆ ವಿನಾಯಿತಿ ನೀಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಈ ಮೂಲಕ ದೇಶದ ಜವಳಿ ಉದ್ಯಮಕ್ಕೆ ಅಗತ್ಯ ಪ್ರಮಾಣದಲ್ಲಿ ಹತ್ತಿಯ ಲಭ್ಯತೆಯನ್ನು ಖಾತ್ರಿಪಡಿಸಲಿದೆ ಅಂತ ಕೇಂದ್ರ ಜವಳಿ ಸಚಿವಾಲಯ ಹೇಳಿದೆ. ಅಲ್ಲದೆ ಸುಂಕ ವಿನಾಯಿತಿ ಕ್ರಮದಿಂದಾಗಿ ಕಚ್ಚಾ ವಸ್ತುಗಳ ಬೆಲೆ ಕಡಿಮೆ ಇರಲಿದೆ, ದೇಶದ ಜವಳಿ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯು ಹೆಚ್ಚಲಿದೆ ಅಂತ ಅಭಿಪ್ರಾಯಪಡಲಾಗಿದೆ. ಸುಂಕ ವಿನಾಯಿತಿಯು ಬಹಳ ಅಗತ್ಯವಾಗಿದ್ದ ಕ್ರಮವಾಗಿತ್ತು ಅಂತ ಹೇಳಿದೆ. ಬ್ರಹ್ಮೋಸ್ ಕ್ಷಿಪಣಿಗಳನ್ನು ವಿಯೆಟ್ನಾಂ ಖರೀದಿಸಲಿದ್ದು ಈ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇಂಡೋನೇಷ್ಯಾ ಜೊತೆಗಿನ ಒಪ್ಪಂದವು ಅಂತಿಮ ಹಂತದಲ್ಲಿದೆ ಅಂತ ರಕ್ಷಣಾ ಕಾರ್ಯದರ್ಶಿ ಹೇಳಿದ್ದಾರೆ. ಶಾಂಗ್ರಿಲಾ ಸಂವಾದದಲ್ಲಿ ಪಾಲ್ಗೊಳ್ಳುವ ಸಂಬಂಧ ಸಿಂಗಾಪುರಕ್ಕೆ ಭೇಟಿ ನೀಡಿರುವ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ಭಾರತ ತಯಾರಿಸುವ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸಲು ಯಾವ ದೇಶಗಳು ಆಸಕ್ತಿ ತೋರಿವೆ ಎಂಬ ಪ್ರಶ್ನೆಗೆ ಉತ್ತರಿಸಿದರು. ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಗಳು ಖರೀದಿಸಲು ಆಸಕ್ತಿ ತೋರಿದ ಮೊದಲ ದೇಶ ಫಿಲಿಪೈನ್ಸ್. $375 ಮೊತ್ತ, ಅಂದರೆ ಅಂದಾಜು ಭಾರತೀಯ ಮೌಲ್ಯ 3,500 ಕೋಟಿ. ಈ ಒಪ್ಪಂದಕ್ಕೆ 2022ರಲ್ಲಿ ಸಹಿ ಹಾಕಲಾಗಿದೆ. ಇಂಡೋನೇಷ್ಯಾ ಜೊತೆ ಮಾರ್ಚ್ನಲ್ಲಿ ಮಾತುಕತೆ ಆರಂಭವಾಗಿದ್ದು ಒಪ್ಪಂದ ಅಂತಿಮ ಹಂತದಲ್ಲಿದೆ ಅಂತ ಹೇಳಿದ್ದಾರೆ. ಬ್ರಹ್ಮೋಸ್ ಖರೀದಿಗೆ ವಿಯೆಟ್ನಾಂ ಮುಂದಾಗಿದೆ ಎಂಬ ವರದಿಗಳಿದ್ದವು, ಈಗ ಅದನ್ನು ಅಧಿಕೃತಗೊಳಿಸಿದಂತಾಗಿದೆ. ಒಲಿಂಪಿಯನ್ ತಾರೆ ವಿನೇಶ್ ಪೋಗಟ್ ಅವರು ಏಷ್ಯನ್ ಗೇಮ್ಸ್ ಆಯ್ಕೆ ಟ್ರಯಲ್ಸ್ನ 53 ಕೆಜಿ ವಿಭಾಗದ ಸೆಮಿಫೈನಲ್ನಲ್ಲಿ ಮೀನಾಕ್ಷಿ ಗೋಯತ್ ಅವರಿಗೆ ಸೋತರು. ಯಶಸ್ಸಿನೊಡನೆ ಸ್ಪರ್ಧಾತ್ಮಕ ಕುಸ್ತಿಗೆ ಮರಳುವ ಅವರ ಯತ್ನ ನಿರಾಸೆಯೊಡನೆ ಅಂತ್ಯ ಕಂಡಿದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಫೈನಲ್ನಿಂದ ಯಾತನೆಯಿಂದ ಹೊರಬಿದ್ದಿದ್ದ ಅವರು ಟ್ರಯಲ್ಸ್ ಮೂಲಕ ರಾಷ್ಟ್ರೀಯ ತಂಡಕ್ಕೆ ಮರಳುವ ತವಕದಲ್ಲಿದ್ದರು. ಭಾರತದ ಶೂಟರ್ಗಳಾದ ಮನುಭಾಕರ್ ಮತ್ತು ಸಾಮ್ರಾಟ್ ರಾಣಾ ಅವರು ISSF ವಿಶ್ವಕಪ್ ಟೂರ್ನಿಯಲ್ಲಿ ಕಳೆದ ಶನಿವಾರ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಈ ಜೋಡಿ ಫೈನಲ್ನಲ್ಲಿ ಚೀನಾದ ಕ್ವಿಯಾನ್ ಕ್ಸುನ್ ಯಾವೋ ಮತ್ತು ಕೈ ಹು ಅವರು ಚಿನ್ನದ ಪದಕ ಗೆದ್ದುಕೊಂಡರು. ಶೆನ್ ಶಾಯಿವೋ ಬೂ ಶುಯಿ ಹಾಂಗ್ ಜೋಡಿ ಕಂಚಿನ ಪದಕ ಗಳಿಸಿತು. ಮನು ಸಾಮ್ರಾಟ್ ಜೋಡಿ ಅರ್ಹತಾ ಸುತ್ತಿನಲ್ಲಿ 583 ಸ್ಕೋರ್ನೊಡನೆ ಫೈನಲ್ ತಲುಪಿತ್ತು. ಜಪಾನ್ ಐಚಿ ನಗೋಯದಲ್ಲಿ September 19 October 4 ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಸಂಭವನೀಯರ ಕ್ರಿಕೆಟ್ ತಂಡವನ್ನು BCCI ಸಿದ್ಧಪಡಿಸಿದೆ. ಭಾರತ T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್, ಏಕದಿನ ತಂಡದ ನಾಯಕ ಶುಭ್ಮನ್ ಗಿಲ್ ಅವರು ಸ್ಥಾನ ಪಡೆದಿಲ್ಲ. 30 ಆಟಗಾರರ ಪಟ್ಟಿಯನ್ನು BCCI ಭಾರತ ಒಲಿಂಪಿಕ್ ಸಂಸ್ಥೆಗೆ ಸಲ್ಲಿಸಿದೆ. ವಿರಾಟ್ ಕೊಹ್ಲಿ, ಅಜಯ ಭರ್ಜರಿ ಅರ್ಧಶತಕ ಹಾಗೂ ವೆಂಕಟೇಶ್ ಅಯ್ಯರ್ ಅವರ ಅದ್ಭುತ ಬ್ಯಾಟಿಂಗ್ ನೆರವಿನಿಂದ 18 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 161 ರನ್ ಗಳಿಸುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು ಭಾನುವಾರ. ಆ ಮೂಲಕ ಕಳೆದ ಬಾರಿಯ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2026ರ IPL ಟ್ರೋಫಿ ಎತ್ತಿ ಹಿಡಿಯುವ ಮೂಲಕ ತನ್ನ ಅಭಿಮಾನಿ ಬಳಗಕ್ಕೆ ಡಬಲ್ ಸಂತೋಷ ನೀಡಿದೆ. ಗುಜರಾತ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಗುಜರಾತ್ ತಂಡವನ್ನು ಮಣಿಸಿದೆ. RCB ತನ್ನ ಹಾಲಿ ಚಾಂಪಿಯನ್ ಪಟ್ಟವನ್ನು ತನ್ನಲ್ಲಿಯೇ ಉಳಿಸಿಕೊಂಡಿದೆ. ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ವಾಷಿಂಗ್ಟನ್ ಸುಂದರ್ ಅವರ ಅರ್ಧಶತಕದ ನೆರವಿನಿಂದ 156 ರನ್ಗಳ ಗುರಿ ನೀಡಿತ್ತು. ಈ ಗುರಿ ಬೆನ್ನಟ್ಟಿದ್ದ RCB ವಿರಾಟ್ ಕೊಹ್ಲಿ ಅವರ ಅಜಯ ಅರ್ಧಶತಕದ ನೆರವಿನಿಂದ 18 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಜಯದ ನಗೆ ಬೀರಿತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು May 27 ಆದೇಶ ಹೊರಡಿಸಿದ್ದು ಅಂದಿನಿಂದಲೇ ಆದೇಶ ಜಾರಿಯಾಗಿದೆ. ಕಲಬುರಗಿ ಜಿಲ್ಲೆಯ ಆದರ್ಶ ನಗರದವರಾದ ಸಂತೋಷ್ ಕುಮಾರ್ ಅವರು 3 ವರ್ಷಗಳವರೆಗೆ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದರ ಜೊತೆಗೆ ಸತ್ಯನಾರಾಯಣ ಶೆಟ್ಟಿ, ಜಗನ್ನಾಥ್ ಹಲಮಡಗಿ ಮತ್ತು ವೆಂಕಟೇಶ್ ಅವರನ್ನು ಆಯೋಗದ ನೂತನ ಸದಸ್ಯರಾಗಿ ನೇಮಕ ಮಾಡಲಾಗಿದೆ. 3 ಸದಸ್ಯರ ಅಧಿಕಾರದ ಅವಧಿ 3 ವರ್ಷ ಅಂತ ಇಲಾಖೆ ತನ್ನ ಆದೇಶದಲ್ಲಿ ತಿಳಿಸಿದೆ. ಕಡಲ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿ ಕಾರ್ಯಾಚರಣೆ ಸನ್ನದ್ಧತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ತಿಳಿಸಿದ್ದಾರೆ. ನವದೆಹಲಿಯ ನೌಕಾಸೇನೆಯ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿ ಪತ್ರಕರ್ತರ ಜೊತೆ ಅವರು ಮಾತನಾಡಿದರು. ಪ್ರಾದೇಶಿಕ ಭದ್ರತೆಯ ಸವಾಲು ಸಂಕೀರ್ಣ ಮತ್ತು ಅನಿರೀಕ್ಷಿತವಾಗಿದ್ದು ದೇಶದ ಭದ್ರತೆ ಮತ್ತು ಆರ್ಥಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಕಾರ್ಯಾಚರಣೆಗೆ ಸನ್ನದ್ಧವಾಗಿರಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ಅವರು ತಿಳಿಸಿದ್ದಾರೆ. ಇದುವರೆಗೆ ನೌಕಾಸೇನೆಯ ಮುಖ್ಯಸ್ಥರಾಗಿದ್ದ ದಿನೇಶ್ ಕುಮಾರ್ ತ್ರಿಪಾಠಿ ನಿವೃತ್ತರಾಗಿದ್ದು ನೌಕಾಪಡೆಯ ಪಶ್ಚಿಮ ಕಮಾಂಡ್ ಅನ್ನು ಮುನ್ನಡೆಸುತ್ತಿದ್ದ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರಿಗೆ ಈ ಹೊಸ ಜವಾಬ್ದಾರಿ ನೀಡಲಾಗಿದೆ. ಮಹತ್ವಾಕಾಂಕ್ಷೆಯ ಸೇನೆಯ ಸಂಯೋಜಿತ ವ್ಯವಸ್ಥೆ ಸ್ಥಾಪಿಸುವುದು ಪ್ರಾಥಮಿಕ ಆದ್ಯತೆಯಾಗಿರಲಿದೆ ಅಂತ ರಕ್ಷಣಾ ಪಡೆಗಳ ನೂತನ ಮುಖ್ಯಸ್ಥ ಅಂದರೆ CDS ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಅವರು ಕಳೆದ ಭಾನುವಾರ CDS ಆಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ್ದರು. 3 ಸೇನಾ ಪಡೆಗಳನ್ನು ಮತ್ತಷ್ಟು ಬಲಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿದ್ದಾರೆ. ಹಾಲಿ CDS ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ May 30 ಕೊನೆಗೊಂಡಿತ್ತು. ಜನರಲ್ ಸುಬ್ರಹ್ಮಣಿ ಅವರು ಪಾಕಿಸ್ತಾನ ಚೀನಾದ ತಜ್ಞರೆಂದು ಹೆಸರಾಗಿದ್ದು ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ಸೇನಾ ಸಲಹೆಗಾರರಾಗಿಯೂ ಕೆಲಸ ಮಾಡಿದರು. ಕಳೆದ ವರ್ಷ July 31 ಸೇನೆಯ ಉಪಮುಖ್ಯಸ್ಥರಾಗಿ ನಿವೃತ್ತಿ ಪಡೆದಿದ್ದರು. ನಾಲ್ಕು ಬಾರಿಯ ಚಾಂಪಿಯನ್ ಈಗಾ ಶ್ವಾಂಟೆಕ್ ಅವರಿಗೆ ಕಳೆದ ಭಾನುವಾರ ಉಕ್ರೇನ್ನ ಮಾರ್ಟಾ ಕೋಸ್ತಾಯುಕ್ ಆಘಾತ ನೀಡಿದರು. 25 ಶ್ವಾಂಟೆಕ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಹೊರಬಿದ್ದಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ 2 ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವರೇವ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. 15 ಶ್ರೇಯಾಂಕದ ಕೋಸ್ತಾಯುಕ್ 3 ಶ್ರೇಯಾಂಕದ ಶ್ವಾಂಟೆಕ್ ಅವರನ್ನು ಹಿಮ್ಮೆಟ್ಟಿಸಿ ರೋಲಂಡ್ ಗ್ಯಾರೋಸ್ನಲ್ಲಿ ಮೊದಲ ಬಾರಿ ಕ್ವಾರ್ಟರ್ ಫೈನಲ್ಸ್ಗೆ ಲಗ್ಗೆ ಹಾಕಿದರು. 7 ಗ್ರ್ಯಾಂಡ್ಸ್ಲಾಮ್ ಕಿರೀಟದ ಪ್ರಯತ್ನದಲ್ಲಿದ್ದ ಪೋಲೆಂಡ್ನ ಆಟಗಾರ್ತಿ ನಿರಾಸೆ ಅನುಭವಿಸಿದ್ದಾರೆ. ಪ್ರಶಸ್ತಿಯು ಫೇವರೇಟ್ಗಳಲ್ಲಿ ಒಬ್ಬರಾಗಿದ್ದ ಜರ್ಮನಿಯ ಜ್ವರೇವ್ 4 ಸುತ್ತಿನಲ್ಲಿ ನೆದರ್ಲೆಂಡ್ಸ್ನ ಜಸ್ಟರ್ ಡಿ ಜಾಂಗ್ ಅವರನ್ನು ಮಣಿಸಿದರು. 2024 ರನ್ನರ್ಸ್ ಅಪ್ ಆಗಿರುವ ಜ್ವರೇವ್ ಮೊದಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯ ಪುರುಷರ ವಿಭಾಗದಲ್ಲಿ ನಿರೀಕ್ಷೆಯಲ್ಲಿದ್ದಾರೆ. ಭಾರತದ ತಾರಾ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಣಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ಸ್ ಟೂರ್ನಿಯ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇದರೊಂದಿಗೆ 2 ವರ್ಷಗಳ ಪ್ರಶಸ್ತಿಯು ಬರವನ್ನು ನೀಗಿಸಿಕೊಂಡಂತಾಗಿದೆ. ಇಂಡೋನೇಷ್ಯಾದ ಫಜರ್ ಆಲ್ಫಿಯನ್ ಹಾಗೂ ಮೊಹಮ್ಮದ್ ಶೋಹಬುಲ್ ಫಿಕ್ರಿ ಅವರನ್ನು ಸೋಲಿಸಿದರು. ಮಂಗಳೂರು ನಗರದ ಹೊರವಲಯದ ಸಿಹಿ ಹಿತ್ಲು ಕಡಲಿನಲ್ಲಿ ಅಲೆಗಳ ಸವಾಲನ್ನು ಎದುರಿಸುತ್ತಾ ಬೆಳೆದ ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ನ ಪ್ರದೀಪ್ ಪೂಜಾರ್ ಮಂಗಳೂರಿನ ತಣ್ಣೀರು ಬಾವಿ ಕಡಲಿನಲ್ಲಿ ಮಿಂಚಿದರು. ಭಾರತ ಸರ್ಫಿಂಗ್ ಫೆಡರೇಷನ್, ಮಂತ್ರ ಸರ್ಫ್ ಕ್ಲಬ್ ಮತ್ತು ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಿದ್ದ NMPA ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ 18 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದ ಅವರು ರಾಷ್ಟ್ರಮಟ್ಟದ ಮೊದಲ ಟ್ರೋಫಿಯೊಂದಿಗೆ ಸಂಭ್ರಮಿಸಿದ್ದಾರೆ. ತಮಿಳುನಾಡಿನ ಕಮಲಿ ಮೂರ್ತಿ ಮಹಿಳೆಯರ ಓಪನ್ ಮತ್ತು 18 ವರ್ಷದೊಳಗಿನವರ ವಿಭಾಗದ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ಕಳೆದ ಬಾರಿಯೂ ಅವರು ಚಾಂಪಿಯನ್ ಆಗಿದ್ದರು. ಪುರುಷರ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಮೊದಲಿಗರಾದರು. ಕನ್ನಡಿಗ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಪದಕ ವಿಜೇತ ರಮೇಶ್ ಬೂದಿಹಾಳ್ 2 ಸ್ಥಾನ ಪಡೆದರು. ಮಂಗಳೂರಿನ ಸಾನ್ವಿ ಹೆಗಡೆ ಮತ್ತು ಆದ್ಯ ಸಿಂಗ್ 18 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ 2 ಮತ್ತು 3 ಸ್ಥಾನ ಗಳಿಸಿದರು. ಆದ್ಯ ಸಿಂಗ್ 14 ವರ್ಷದೊಳಗಿನವರ ವಿಭಾಗದಲ್ಲಿ ಕಂಚು ಗೆದ್ದಿದ್ದಾರೆ. ಜಂಟಿ ಪ್ರವೇಶ ಪರೀಕ್ಷೆ ಅಂದರೆ JEE ಅಡ್ವಾನ್ಸ್ ಫಲಿತಾಂಶ ಪ್ರಕಟವಾಗಿದ್ದು ಕರ್ನಾಟಕದ ಬೆಂಗಳೂರಿನ ಆರ್ಯನ್ ರಘುಪತಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದಾರೆ. ರಾಜ್ಯಕ್ಕೆ ಮೊದಲಿಗರಾದ ಬೆಂಗಳೂರಿನ ಎಮರಲ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿ ಆರ್ಯನ್ ಅಖಿಲ ಭಾರತ ಮಟ್ಟದಲ್ಲಿ 12 ಸ್ಥಾನ, ಸಹಕಾರ ನಗರದ ನಾರಾಯಣ ಒಲಂಪಿಯಾಡ್ ಶಾಲೆಯ ವಿದ್ಯಾರ್ಥಿ ಮನು ಪರಮೇಶ್ವರನ್ 13 ಸ್ಥಾನ ಗಳಿಸಿ ಕರ್ನಾಟಕ ರಾಜ್ಯದಲ್ಲಿ 2 ಸ್ಥಾನ ಪಡೆದಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳು ಮತ್ತು ದೇಶದ ಪ್ರಮುಖ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕೆ ನಡೆದ JEE ಅಡ್ವಾನ್ಸ್ಡ್ 2026 ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು IIT ದೆಹಲಿ ವಲಯದ ಶುಭಂ ಕುಮಾರ್ 360 330 ಅಂಕಗಳನ್ನು ಪಡೆಯುವ ಮೂಲಕ ಅಗ್ರಸ್ಥಾನ ಪಡೆದಿದ್ದಾರೆ. ಇನ್ನು ಪರೀಕ್ಷೆ ಬರೆದಂತ 179,694 ಅಭ್ಯರ್ಥಿಗಳ ಪೈಕಿ 56,880 ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಇವರಲ್ಲಿ 46,773 ಬಾಲಕರಿದ್ದರೆ 10,107 ಬಾಲಕಿಯರು ಒಬ್ಬ ತೃತೀಯ ಲಿಂಗಿ ಅಭ್ಯರ್ಥಿ ಪರೀಕ್ಷೆ ಬರೆದಿದ್ದರು, ಅರ್ಹತೆ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ನೋಂದಾಯಿಸಿದ್ದ 3,052 ಅಂಗವಿಕಲ ಅಭ್ಯರ್ಥಿಗಳ ಪೈಕಿ 887 ಮಂದಿ ಅರ್ಹತೆ ಪಡೆದಿದ್ದಾರೆ. ಅಗ್ರಸ್ಥಾನ ಪಡೆದಿರುವ ಶುಭಂ ಅವರು ಬಿಹಾರದ ಗಯಾದವರು. ಕರ್ನಾಟಕ ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ರಾಷ್ಟ್ರಮಟ್ಟದ ಕೇಂದ್ರವಾಗಿಸಲು ಕರ್ನಾಟಕ ಕ್ವಾಂಟಮ್ ಕಾರ್ಯಪಡೆ ರಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಭೌತ ವಿಜ್ಞಾನ ವಿಭಾಗದ JRD ಟಾಟಾ ಪೀಠದ ಪ್ರೊಫೆಸರ್ ಅರಿಂದಮ್ ಘೋಷ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಸದಸ್ಯರಿದ್ದಾರೆ. ದೇಶದಲ್ಲಿ ಜಲಸಂಪನ್ಮೂಲ ನಿರ್ವಹಣೆಗಾಗಿ ಉಪಗ್ರಹ ಮತ್ತು ಬಾಹ್ಯಾಕಾಶ ಆಧಾರಿತ ತಂತ್ರಜ್ಞಾನದ ಸಮರ್ಥ ಬಳಕೆಯನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಒಪ್ಪಂದಕ್ಕೆ ಸಹಿ ಹಾಕಿವೆ. ನವದೆಹಲಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಸಚಿವಾಲಯವು ಆಯೋಜಿಸಿದ್ದ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಒಪ್ಪಂದದ ಪ್ರಕಾರ ಇಸ್ರೋ ಮತ್ತು ಸಚಿವಾಲಯವು 24 ಪ್ರಮುಖ ಸಂಶೋಧನಾ ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲಿವೆ. ಸರ್ಕಾರಿ ಶಾಲೆ ಹಾಗೂ ಶಾಲಾ ಆವರಣದಲ್ಲಿ ಚಿತ್ರೀಕರಣ ನಿಷೇಧಿಸಿ ಶಾಲಾ ಶಿಕ್ಷಣ ಇಲಾಖೆ ಸುತ್ತಾಲೆ ಹೊರಡಿಸಿದೆ. ಕರ್ನಾಟಕದಲ್ಲಿ ಚಲನಚಿತ್ರ, ಕಿರುಚಿತ್ರ, ಸಾಕ್ಷ್ಯಚಿತ್ರ, ದೂರದರ್ಶನ ಸೇರಿದಂತೆ ಯಾವುದೇ ವಿದ್ಯುನ್ಮಾನ ವಾಹಿನಿಗಳ ಧಾರಾವಾಹಿಗಳು ಹಾಗೂ ಸಾಮಾಜಿಕ ಜಾಲತಾಣಗಳಿಗಾಗಿ ರೂಪಿಸುವ ವಿಡಿಯೋ ಚಿತ್ರೀಕರಣಗಳಿಗೆ ಶಾಲಾ ವಿದ್ಯಾರ್ಥಿಗಳ ಗೌಪ್ಯತೆ, ಸುರಕ್ಷತೆ, ಕಲಿಕಾ ಪರಿಸರಕ್ಕೆ ಧಕ್ಕೆಯಾಗುವ ಕಾರಣಗಳಿಂದ ಅನುಮತಿ ನೀಡಬಾರದು ಅಂತ ಇಲಾಖೆಯ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ಸೂಚಿಸಿದ್ದಾರೆ. ಹಣದುಬ್ಬರದ ಮೌಲ್ಯಮಾಪನವನ್ನು ಹೆಚ್ಚು ವಾಸ್ತವಿಕವಾಗಿಸಲು ಸಗಟು ಬೆಲೆ ಸೂಚ್ಯಾಂಕವನ್ನು WPI ಕ್ರಮೇಣವಾಗಿ ರದ್ದುಗೊಳಿಸಿ ಉತ್ಪಾದನೆ, ತಯಾರಿಕಾ ಮತ್ತು ಸೇವೆಗಳ ಬೆಲೆಗಳನ್ನು ವಿವರವಾಗಿ ಒಳಗೊಂಡಿರುವ ಉತ್ಪಾದಕ ಬೆಲೆ ಸೂಚ್ಯಾಂಕ ಅಂದರೆ PPI ಅನ್ನು ಪರಿಚಯಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು 2022-23 ಮೂಲ ವರ್ಷವನ್ನು ಆಧಾರವಾಗಿಸಿಕೊಂಡು June 15 ಪರಿಷ್ಕೃತ WPI ಸರಣಿ ಬಿಡುಗಡೆ ಮಾಡಲಿದೆ. ಇದು ಪ್ರಸ್ತುತ ಇರುವ 2011-12 ಮೂಲ ವರ್ಷದ ಬದಲಾಗಿರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಧಾನ ಆರ್ಥಿಕ ಸಲಹೆಗಾರ ಪ್ರವೀಣ್ ಮಹತೋ ತಿಳಿಸಿದ್ದಾರೆ. 1942 ಮೊದಲ ಬಾರಿಗೆ WPI ಅನ್ನು ಪರಿಚಯಿಸಲಾಗಿತ್ತು. 1939 ಮೂಲ ವರ್ಷವಾಗಿತ್ತು. ಇಲ್ಲಿವರೆಗೆ 7 ಬಾರಿ ಪರಿಷ್ಕರಣೆ ನಡೆದಿದ್ದು ಕೊನೆಯದಾಗಿ 2017 ಪರಿಷ್ಕರಣೆ ಆಗಿತ್ತು. ಇದಕ್ಕೆ 2011-12 ಮೂಲ ವರ್ಷವಾಗಿದೆ. ಭಾರತಕ್ಕೆ 180 ದಿನಗಳ ಅಥವಾ ಅದಕ್ಕಿಂತ ಕಡಿಮೆ ಅವಧಿಗೆ ವೀಸಾ ಪಡೆಯುವ ವಿದೇಶಿಗರು ಅವಧಿ ವಿಸ್ತರಿಸಿಕೊಳ್ಳಬೇಕು ಎಂಬುದಾದರೆ 180 ದಿನಗಳು ಪೂರ್ಣಗೊಳ್ಳುವ ಮೊದಲೇ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರ ಹೊಸ ನಿಯಮ ರೂಪಿಸಿದೆ. ವಲಸೆ ಮತ್ತು ವಿದೇಶಿಗರ ನಿಯಮಗಳು 2025 ತಿದ್ದುಪಡಿ ತಂದು ಕೇಂದ್ರ ಗೃಹ ಸಚಿವಾಲಯ ಸೋಮವಾರ ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ. 180 ದಿನಗಳ ಅವಧಿ ಪೂರ್ಣಗೊಂಡ 14 ದಿನಗಳ ಒಳಗಾಗಿ ನೋಂದಣಿ ಅಧಿಕಾರಿಗೆ ಮಾಹಿತಿ ನೀಡಬೇಕು ಎಂಬುದು ಹಳೆ ನಿಯಮವಾಗಿತ್ತು. ತೀರಾ ಅಗತ್ಯ ಸಂದರ್ಭಗಳಲ್ಲಿ ಮಾತ್ರವೇ ವಿದೇಶಿಗರ ವೀಸಾ ಅವಧಿಯನ್ನು ವಿಸ್ತರಿಸಬಹುದು ಅಂತ ಹೊಸ ನಿಯಮಗಳಲ್ಲಿದೆ. ಪೋಷಕರಲ್ಲಿ ಒಬ್ಬರು ಭಾರತೀಯರಾಗಿದ್ದು ತಮಗೆ ಹುಟ್ಟುವ ಮಕ್ಕಳಿಗೆ ಭಾರತದ ಪೌರತ್ವ ಪಡೆದುಕೊಳ್ಳಬೇಕಿದ್ದರೆ ಅಥವಾ ಪೌರತ್ವ ವಾಪಸ್ಸು ಮಾಡಬೇಕಿದ್ದರೆ ಅಂಥವರು ಮಗುವಿನ ಜನನದ 30 ದಿನಗಳ ಒಳಗಾಗಿ ನೋಂದಣಿ ಅಧಿಕಾರಿಗೆ ಮಾಹಿತಿ ನೀಡಬೇಕಿತ್ತು. ಈಗ 30 ದಿನಗಳ ಒಳಗೆ ನೋಂದಣಿ ಅಧಿಕಾರಿಗಳಿಗೆ ಪೋಷಕರು ಮಾಹಿತಿ ನೀಡಬೇಕು ಎಂಬ ಅಂಶ ಹೊಸ ನಿಯಮದಲ್ಲಿದೆ. June 15 ಆರಂಭವಾಗುವ FIH ಮಹಿಳಾ ಹಾಕಿ ನೇಷನ್ಸ್ ಕಪ್ ಟೂರ್ನಿಗೆ 20 ಆಟಗಾರ್ತಿಯರ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ಅನುಭವ ಆಟಗಾರ್ತಿ ಸಲೀಮಾ ಟೇಟೆ ಅವರು ತಂಡವನ್ನು ಮುನ್ನಡೆಸಲಿದ್ದಾರೆ. ಫಾರ್ವರ್ಡ್ ಆಟಗಾರ್ತಿಯರಾದ ಬಲಜಿತ್ ಕೌರ್ ಮತ್ತು ಹೀನಾ ಬಾನು ಅವರನ್ನು ಕೈಬಿಡಲಾಗಿದೆ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಭ್ರಮದ ನಡುವೆಯೇ DK ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಜಿ ಪರಮೇಶ್ವರ್ ಮತ್ತು ಸಂಪುಟ ದರ್ಜೆಯ ಸಚಿವರುಗಳಾಗಿ 12 ಶಾಸಕರು ಇದೇ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋತ್ ಅವರು ಅಧಿಕಾರ ಮತ್ತು ಗೋಪ್ಯತಾ ಪ್ರಮಾಣ ವಚನವನ್ನು ಬೋಧಿಸಿದರು. ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಸಚಿವರುಗಳಿಗೆ ಖಾತೆಯನ್ನು ಕೂಡ ಹಂಚಲಾಗಿದೆ. ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಂದಾಯ ಮತ್ತು ಮುಜರಾಯಿ ಹೊರತುಪಡಿಸಿ ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ಗೃಹ ಮತ್ತು ITBT ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಈಶ್ವರ್ ಖಂಡ್ರೆ ಅವರನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿದ್ದಾರೆ. MB ಪಾಟೀಲ್ರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಇಲಾಖೆಯ ಸಚಿವರಾಗಿದ್ದಾರೆ. KJ ಜಾರ್ಜ್ ಅವರು ಇಂಧನ, ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ, ಭೈರತಿ ಸುರೇಶ್ ಅವರು ಸಾರಿಗೆ ಇಲಾಖೆ, KH ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ಗ್ರಾಹಕ ವ್ಯವಹಾರ ಖಾತೆ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ನೀಡಲಾಗಿದೆ. ಅವರು ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಶುಕ್ರವಾರ. ಜೊತೆಗೆ ಕೃಷ್ಣ ಬೈರೇಗೌಡ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಾಗಿ ನೇಮಕವಾಗಿದ್ದಾರೆ. ಯು ಟಿ ಖಾದರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರನ್ನಾಗಿ 13 ಜನ ಸಚಿವರುಗಳಿಗೆ ಖಾತೆಯನ್ನು ಹಂಚಲಾಗಿದೆ. ಕರ್ನಾಟಕ ರಾಜ್ಯದ ಎಂಜಿನಿಯರಿಂಗ್ ಹಾಗೂ ವಾಸ್ತುಶಿಲ್ಪ ಶಾಸ್ತ್ರ ಅಂದರೆ ಆರ್ಕಿಟೆಕ್ಟರ್ ಕೋರ್ಸ್ಗಳ 2026-27 ಸಾಲಿನ ಪ್ರವೇಶಕ್ಕೆ 159,151 ಸೀಟುಗಳು ಲಭ್ಯವಾಗಿವೆ. ಈ ವರ್ಷದ ಶೈಕ್ಷಣಿಕ ಸಾಲಿನ ಹೊಸ 10 ಎಂಜಿನಿಯರಿಂಗ್ ಕಾಲೇಜುಗಳು ಸೇರಿದಂತೆ 227 ಎಂಜಿನಿಯರಿಂಗ್ ಕಾಲೇಜುಗಳು ಲಭ್ಯವಿರುವ ಒಟ್ಟು ಸೀಟುಗಳ ಲಭ್ಯತಾ ಪಟ್ಟಿಯ ಕರಡನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಕಟಿಸಿದೆ. ಅವುಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸರ್ಕಾರಿ ಕೋಟಾದಡಿ 75,041 ಸೀಟುಗಳು, ಕಾಮೆಡ್ಗೆ ಕೋಟಾದಡಿ 32,769 ಸೀಟುಗಳು ಮತ್ತು ಆಡಳಿತ ಮಂಡಳಿ ಕೋಟಾದಡಿ 51,294 ಸೀಟುಗಳು ಸೇರಿವೆ. ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ವಿಶ್ವದ ಅಗ್ರಮಾನ್ಯ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ನಾರ್ವೆ ಚೆಸ್ ಟೂರ್ನಿಯಲ್ಲಿ 2ನೇ ಬಾರಿ ಸೋಲಿಸಿದ್ದಾರೆ. 8ನೇ ಸುತ್ತಿನ ಪಂದ್ಯವನ್ನು ಗೆದ್ದ ಪ್ರಜ್ಞಾನಂದ ಅವರು ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಕಿರೀಟ ಧರಿಸಿದ ಭಾರತದ ಮೊದಲ ಆಟಗಾರನಾಗುವ ಕನಸಿನ ಜೀವ ತುಂಬಿದ್ದಾರೆ. ಆದರೆ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರ ಪ್ರಶಸ್ತಿ ಕನಸು ಭಗ್ನಗೊಂಡಿದೆ. ಅವರು 8ನೇ ಸುತ್ತಿನಲ್ಲಿ ಫ್ರಾನ್ಸ್ನ ಗ್ರ್ಯಾಂಡ್ ಮಾಸ್ಟರ್ ಅಲಿರೆಜಾ ಫಿರೋಜಾಜ್ ಅವರಿಗೆ ಕ್ಲಾಸಿಕಲ್ ಪಂದ್ಯದಲ್ಲಿ ಮಣಿದಿದ್ದರು. ಕರ್ನಾಟಕ ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ವಿಸ್ತರಿಸುವ ಯೋಜನೆಗೆ ತಾತ್ವಿಕ ಅನುಮೋದನೆ ನೀಡಿ ಸರ್ಕಾರ ಗುರುವಾರ ಆದೇಶ ಹೊರಡಿಸಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಆರ್ಟಿಸಿ, ಕೆಕೆಆರ್ಟಿಸಿ ನಿಗಮಗಳ ಬಸ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ವಿಸ್ತರಿಸುವ ಬಗ್ಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ಡಿಕೆ ಶಿವಕುಮಾರ್ ಅವರು ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಂಡಿದ್ದರು. ಶಕ್ತಿ ಯೋಜನೆಯಡಿ ವಿದ್ಯಾರ್ಥಿನಿಯರು ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಈಗಾಗಲೇ ಉಚಿತವಾಗಿ ಪ್ರಯಾಣಿಸುತ್ತಿರುವುದನ್ನು ನಾವು ಗಮನಿಸಬಹುದು. ಕರ್ನಾಟಕ ವಿಧಾನಸಭೆಯಿಂದ ಆಯ್ಕೆಯಾಗಬೇಕಾದ ರಾಜ್ಯಸಭೆಯ 3 ಸ್ಥಾನಗಳಿಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ವಕ್ತಾರ ಪವನ್ ಖೇರಾ, ಮನ್ಸೂರ್ ಅಲಿಖಾನ್ ಅವರ ಹೆಸರನ್ನು ಕಾಂಗ್ರೆಸ್ ಪಕ್ಷ ಅಂತಿಮ

ಸದಸ್ಯರಾದ ಬಿ ಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು ಅವರಿಗೆ ಪಕ್ಷ ಮತ್ತೆ ಅವಕಾಶ ನೀಡಿದೆ. ಮತ್ತಿಬ್ಬರು ಅಭ್ಯರ್ಥಿಗಳನ್ನಾಗಿ ಎಐಸಿಸಿ ಕಾರ್ಯದರ್ಶಿ ಪಿ ವಿ ಮೋಹನ್ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಮಳವಳ್ಳಿ ಅವರನ್ನು ಪಕ್ಷ ಆಯ್ಕೆ ಮಾಡಿದೆ. ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾದ 7 ಸದಸ್ಯರ ಅವಧಿ ಇದೇ 30ಕ್ಕೆ ಮುಗಿಯುತ್ತದೆ. ಆ ಸ್ಥಾನಗಳಿಗೆ ಇದೇ 18ಕ್ಕೆ ಚುನಾವಣೆ ನಡೀತದೆ. ವಿಧಾನಸಭೆಯ ಈಗಿನ ಬಲ 222 ಇದ್ದು, ಈ ಲೆಕ್ಕಾಚಾರದ ಪ್ರಕಾರ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಿಂದ 4 ಮತ್ತು ಬಿಜೆಪಿಯಿಂದ 2 ಸದಸ್ಯರು ಚುನಾಯಿತರಾಗುವುದು ಖಚಿತವಾಗಿದೆ. ಕರ್ನಾಟಕ ಕನ್ನಡ ಬರಹಗಾರರ ಮತ್ತು ಪ್ರಕಾಶಕರ ಸಂಘ 2025 ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಸಾಹಿತ್ಯ ರತ್ನ ಪ್ರಶಸ್ತಿಗೆ MS ಆಶಾದೇವಿ ಅವರ ಮೀಮಾಂಸೆ ಕೃತಿ, ಯುವ ಸಾಹಿತ್ಯ ರತ್ನ ಪ್ರಶಸ್ತಿಗೆ ಅನಂತ ಕುಣಿಗಲ್ ಅವರ ಆಕ್ರಮಣ ಕೃತಿ ಹಾಗೂ ಪುಸ್ತಕ ರತ್ನ ಪ್ರಶಸ್ತಿಗೆ HK ಲಕ್ಷ್ಮೀನಾರಾಯಣ ಅಡಿಗ ಅವರ IBH ಪ್ರಕಾಶನ ಆಯ್ಕೆಯಾಗಿದೆ. ಕರ್ನಾಟಕದಲ್ಲಿ ಮುದ್ರಣೋದ್ಯಮಕ್ಕೆ ದ್ವಿಶತಮಾನೋತ್ಸವ ಸಂಭ್ರಮಾಚರಣೆ ಪ್ರಯುಕ್ತ ಇಬ್ಬರಿಗೆ ಮುದ್ರಣ ರತ್ನ ಪ್ರಶಸ್ತಿ ನೀಡಲಾಗ್ತಿದೆ. ಭಾರತೀಯ ಭಾಷಾ ಗಣಕ ಪಿತಾಮಹ ಎಂದು ಪ್ರಸಿದ್ಧರಾಗಿರುವ ಉಡುಪಿಯ KP ರಾವ್ ಮತ್ತು ಬೆಂಗಳೂರಿನ ಶ್ರೀ ವೆಂಕಟೇಶ್ವರ ಪ್ರಿಂಟಿಂಗ್ನ CR ಜನಾರ್ದನ್ ಅವರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಗಳು ತಲಾ 10,000 ನಗದು ಒಳಗೊಂಡಿದೆ. ವಿವಿಧ ಉತ್ಪನ್ನಗಳನ್ನು ದೇಶದಲ್ಲಿಯೇ ತಯಾರು ಮಾಡಿ ಅವುಗಳ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ 6 ಕಾರ್ಯಕಾರಿ ತಂಡಗಳನ್ನು ರಚಿಸಿದೆ. ಈ ತಂಡಗಳು 6 ವಲಯಗಳಿಗೆ ಸಂಬಂಧಿಸಿ ಸರಿಸುಮಾರು 100 ಉತ್ಪನ್ನಗಳನ್ನು ಗುರುತಿಸಬೇಕಿದೆ. ಔಷಧ, ಬಯೋಟಿಕ್ ಮತ್ತು ವೈದ್ಯಕೀಯ ಉಪಕರಣಗಳು, ರಾಸಾಯನಿಕಗಳು ಮತ್ತು ಪೆಟ್ರೋ ರಾಸಾಯನಿಕಗಳು, ಜವಳಿ ಮತ್ತು ಪಾದರಕ್ಷೆಗಳು, ಬಂಡವಾಳ ಸರಕುಗಳು, ವಾಹನ ಮತ್ತು EV ಆಧುನಿಕ ಬಂಡವಾಳ ಸರಕುಗಳು, ಇಂಧನ ನಿರ್ಮಾಣ ಸಲಕರಣೆಗಳು ಮತ್ತು ಮೂಲಸೌಕರ್ಯ ರಕ್ಷಣೆ ಮತ್ತು ವೈಮಾಂತರಿಕ್ಷ ನಾಗರಿಕ ಬಳಕೆ ಅನ್ವಯವಾಗುವಂಥ ಮಾತ್ರ ಎಲೆಕ್ಟ್ರಾನಿಕ್ಸ್ ವಲಯದ ಉತ್ಪನ್ನಗಳನ್ನು ಈ ಗುಂಪುಗಳು ಗುರುತಿಸಲಿವೆ. ರಷ್ಯಾದ ಆಟಗಾರ್ತಿ ಮೀರಾ ಆಂದ್ರೇಯವ ಫ್ರೆಂಚ್ ಓಪನ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಉಕ್ರೇನ್ನ ಮಾರ್ತಾ ಕೋಸ್ತಯುಕ್ ಅವರನ್ನು ಸೋಲಿಸಿದ್ದಾರೆ. ಈ ಹಾದಿಯಲ್ಲಿ ಮೊದಲ ಬಾರಿ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯೊಂದರ ಫೈನಲ್ ತಲುಪಿದರು. ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷದ ಕಾರಣ ಎರಡೂ ದೇಶಗಳ ಆಟಗಾರ್ತಿಯರ ನಡುವಣ ಪಂದ್ಯ ಜಿದ್ದಿನಿಂದ ಕೂಡಿತ್ತು. 19 ವಯಸ್ಸಿನ ಮೀರಾ ಅವರು ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ವದೇಶದ ಡಿಯಾನಾ ಶ್ವೈಡರ್, ಪೋಲೆಂಡ್ನ ಮಾಯಾ ಖಲ್ಹಿನ್ಸ್ಟಾ ನಡುವಣ ಸೆಮಿಫೈನಲ್ ಪಂದ್ಯದ ವಿಜೇತರನ್ನು ಎದುರಿಸಲಿದ್ದಾರೆ. 15 ಶ್ರೇಯಾಂಕದ ಕೋಸ್ತಯುಕ್ ಈ ಹಿಂದಿನ 2 ಮುಖಾಮುಖಿಗಳಲ್ಲಿ ಮೀರಾ ಅವರನ್ನು ಸೋಲಿಸಿದರು. ಅಗ್ರಶ್ರೇಯಾಂಕದ ಜೋಡಿ ಸಾರಾ ಎರಾನಿ ಮತ್ತು ಆಂಡ್ರಿಯಾ ವಾವಾಸೋರಿ ಅವರು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಮಿಶ್ರ ಡಬಲ್ಸ್ ಪ್ರಶಸ್ತಿಯನ್ನು ತಮ್ಮಲ್ಲೇ ಉಳಿಸಿಕೊಂಡರು. ಫೈನಲ್ ಹಣಾಹಣಿಯಲ್ಲಿ ಇಟಲಿಯ ಜೋಡಿಯು ಮೊದಲ ಸೆಟ್ನ ಹಿನ್ನಡೆಯಿಂದ ಚೇತರಿಸಿಕೊಂಡು ಅಮೆರಿಕದ ಇವಾನಾ ಕಿಂಗ್ ಮತ್ತು ಕೆನಡಾದ ಗೇಬ್ರಿಯೆಲಾ ಡೆಬ್ರೋವಿನ್ಸಿ ಅವರನ್ನು ಮಣಿಸುವ ಮೂಲಕ ಚಾಂಪಿಯನ್ ಆಯಿತು. ಫಿಲಿಪ್ ಶಾಟ್ರಿಯ ಅಂಕಣದಲ್ಲಿ ನಡೆದ ಪಂದ್ಯದಲ್ಲಿ ಎರಾನಿ ಆಂಡ್ರಿಯಾ 79 ನಿಮಿಷಗಳ ಹೋರಾಟದಲ್ಲಿ ಗೆಲುವು ಸಾಧಿಸಿದ್ದಾರೆ. ವಿಶೇಷ ಚೇತನರ ಆಯೋಗಗಳ ಶಿಫಾರಸುಗಳನ್ನು ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಮತ್ತು ಕಾಲಮಿತಿಯೊಳಗೆ ಪಾಲಿಸುವಂತೆ ಮಾರ್ಗಸೂಚಿಗಳನ್ನು ರೂಪಿಸಲು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ಪ್ರತಿಕ್ರಿಯೆಯನ್ನು ಕೋರಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು PB ವರಾಳೆ ಅವರದ ಪೀಠ ವಕೀಲ ಶಶಾಂಕ್ ಪಾಂಡೆ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. 2016 ಕಾಯ್ದೆಯಲ್ಲಿ ಒದಗಿಸಲಾದ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ಜಾರಿಗೊಳಿಸುವಲ್ಲಿ ಕಂಡುಬರುತ್ತಿರುವ ಲೋಪದೋಷಗಳನ್ನು ಸರಿಪಡಿಸಲು ನ್ಯಾಯಾಲಯ ಮಧ್ಯಪ್ರವೇಶಿಸಬೇಕು ಎಂದು ಅರ್ಜಿಯಲ್ಲಿ ಕೋರಲಾಗಿತ್ತು. ಜುಲೈ 21 ಪ್ರತಿಕ್ರಿಯೆ ನೀಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಲಯ ಆದೇಶಿಸಿದೆ. ಮಲೇಷ್ಯಾ ಸರ್ಕಾರ ಜೂನ್ 1 ಜಾರಿಗೆ ಬರುವಂತೆ 16 ವರ್ಷದೊಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಹೊಂದುವುದನ್ನು ಅಧಿಕೃತವಾಗಿ ನಿಷೇಧಿಸಿದೆ. ದೇಶದ ಆನ್ಲೈನ್ ಸುರಕ್ಷತಾ ಕಾಯ್ದೆ 2025 ಅಡಿಯಲ್ಲಿ ತರಲಾಗಿರುವ ಈ ನಿಯಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಕ್ಟಾಕ್ ಮತ್ತು ಯೂಟ್ಯೂಬ್ನಂತಹ ಪ್ರಮುಖ ಜಾಲತಾಣಗಳಿಗೆ ಅನ್ವಯಿಸಲಿದೆ. ಹೊಸ ಖಾತೆಗಳನ್ನು ತೆರೆಯಲು ಸರ್ಕಾರದ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಮೂಲಕ ವಯಸ್ಸಿನ ಪರಿಶೀಲನೆ ಮಾಡುವುದನ್ನು ಕಡ್ಡಾಯ ಗೊಳಿಸಲಾಗಿದೆ. ಮಕ್ಕಳ ಸುರಕ್ಷತೆಗಾಗಿ ಜಾರಿಗೆ ತಂದಿರುವ ಈ ನಿಯಮವನ್ನು ಪಾಲಿಸಲು ವಿಫಲವಾಗುವ ತಂತ್ರಜ್ಞಾನ ಕಂಪನಿಗಳಿಗೆ 23.73 ಕೋಟಿ ರೂಪಾಯಿಗೂ ಅಧಿಕ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಖಾತೆಗಳನ್ನು ಹೊಂದಿರುವ 16 ವರ್ಷಕ್ಕೂ ಕೆಳಗಿನ ಬಳಕೆದಾರರಿಗೆ ತಮ್ಮ ಡೇಟಾಗಳ ಡೌನ್ಲೋಡ್ ಮಾಡಿಕೊಳ್ಳಲು 1 ಅವಕಾಶವನ್ನು ನೀಡಲಾಗಿದೆ. ಈಗಾಗಲೇ ಆಸ್ಟ್ರೇಲಿಯಾ, ಫ್ರಾನ್ಸ್, ಚೀನಾ ಹಾಗೂ ಇಟಲಿ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ನಿರ್ಬಂಧಿಸಿವೆ. ಸ್ಪೇನ್, ಡೆನ್ಮಾರ್ಕ್, ನಾರ್ವೆ, ಗ್ರೀಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಶೀಘ್ರದಲ್ಲಿ ಕಾನೂನು ರೂಪಿಸುವ ಪ್ರಯತ್ನದಲ್ಲಿ ಇವೆ ಅಂತ ಗೊತ್ತಾಗಿದೆ.

0: ಹಿಮಾಚಲ ಪ್ರದೇಶದ ಜೆನಬ್ ಬಿಯಾಸ್ ಲಿಂಕ್ ಸುರಂಗ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 2,352 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು NHPC ಸಂಸ್ಥೆ ಜಾರಿಗೊಳಿಸಲಿದ್ದು, ಇದರ ಅಡಿಯಲ್ಲಿ 19 ಮೀಟರ್ ಎತ್ತರದ ಬ್ಯಾರೇಜ್ ಹಾಗೂ 8.7 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಿಸಿ ಜೆನಬ್ ನದಿಯ ಹೆಚ್ಚುವರಿ ನೀರನ್ನು ಬಿಯಾಸ್ ನದಿಗೆ ತಿರುಗಿಸಲಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಪ್ರವೇಶಿಸುವ ಮುನ್ನ ವಿದ್ಯಾರ್ಥಿಗಳಿಗೆ ಒಂದು ಹಂತದ ಕಲಿಕಾ ಪರೀಕ್ಷೆ ಮಾಡುವುದಕ್ಕಾಗಿ ಈ ವರ್ಷದಿಂದ, ಅಂದರೆ 2026-27 ವರ್ಷದಿಂದ 7ನೇ ತರಗತಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೆಸುವುದಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಚಿಂತನೆ ನಡೆಸುತ್ತಿದೆ. ಈ ಬಗ್ಗೆ ಕರ್ನಾಟಕ ರಾಜ್ಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಅವರು ಕೂಡ ಈ ಮಾಹಿತಿಯನ್ನು ಒಪ್ಪಿಕೊಂಡಿದ್ದಾರೆ. ಮಕ್ಕಳ ಕಲಿಕೆಯ ತಿಳಿಯುವ ಮತ್ತು ಕಲಿಕಾ ವಿಷಯಗಳಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುವ ಉದ್ದೇಶದಿಂದ 7ನೇ ತರಗತಿ ಪಬ್ಲಿಕ್ ಪರೀಕ್ಷೆ ನಡೆಸುವ ಉದ್ದೇಶ ಹೊಂದಲಾಗಿದೆ ಅಂತ ಹೇಳಿದ್ದಾರೆ. 7ನೇ ತರಗತಿಯಲ್ಲಿಯೂ ಮಕ್ಕಳನ್ನು ಅನುತ್ತೀರ್ಣ ಮಾಡುವುದಿಲ್ಲ, ಆದರೆ ಮಕ್ಕಳ ಕಲಿಕೆಯನ್ನು ಪರೀಕ್ಷೆ ಮಾಡಲಾಗ್ತದೆ. ಜಿಲ್ಲಾ ಹಂತದಲ್ಲಿ ಮೌಲ್ಯಮಾಪನ ಮಾಡಿ ಮಕ್ಕಳ ಕಲಿಕೆಯನ್ನು ತಿಳಿಯಲಾಗುತ್ತದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಬೇಸಿಗೆ ರಜೆಯಲ್ಲಿ ತರಬೇತಿ ಕೊಡಿಸಿ ಮತ್ತೊಂದು ಪರೀಕ್ಷೆ ನಡೆಸಿ ಮುಂದಿನ ತರಗತಿಗಳಿಗೆ ಕಳಿಸುವ ಪ್ರಯತ್ನ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಹಿರಿಯ IAS ಅಧಿಕಾರಿ ಸೌರಭ್ ವಿಜಯ್ ಅವರನ್ನು ಇಂಡಿಯಾ AI ಮಿಷನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ಕುರಿತು ಆದೇಶ ಹೊರಡಿಸಿದೆ. ಮಹಾರಾಷ್ಟ್ರ ಕೇಡರ್ನ 1998 ಬ್ಯಾಚ್ನ IAS ಅಧಿಕಾರಿಯಾಗಿರುವ ಸೌರಭ್ ಸದ್ಯ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ CEO ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಿಂಚಣಿ ಎಂಬುದು ಸರ್ಕಾರದ ಭಿಕ್ಷೆಯಲ್ಲ, ಅದು ಉದ್ಯೋಗಿಯ ಸಾಂವಿಧಾನಿಕ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಸರ್ಕಾರಿ ಇಲಾಖೆಗಳಲ್ಲಿ ದೀರ್ಘಕಾಲ ನಿರಂತರವಾಗಿ ಕಾರ್ಯನಿರ್ವಹಿಸಿದ ತಾತ್ಕಾಲಿಕ ದಿನಗೂಲಿ ನೌಕರರು ಅವರ ಸೇವೆ ಕಾಯಂ ಆಗದಿದ್ದರೂ ನಿವೃತ್ತಿಯ ನಂತರ ಪಿಂಚಣಿ ಪಡೆಯಲು ಅರ್ಹರಾಗಿದ್ದಾರೆ ಅಂತ ನ್ಯಾಯಾಲಯ ಹೇಳಿದೆ. ಅಂಚೆ ಕಚೇರಿಯಲ್ಲಿ 30 ವರ್ಷಗಳ ಕಾಲ ದಿನಗೂಲಿ ನೌಕರರಾಗಿ ಕಾರ್ಯನಿರ್ವಹಿಸಿದ್ದ ಬಿಹಾರದ ವ್ಯಕ್ತಿಯೊಬ್ಬರ ಪತ್ನಿ ಪಿಂಚಣಿಗಾಗಿ ನಡೆಸಿದ 18 ವರ್ಷಗಳ ಸುದೀರ್ಘ ಕಾನೂನು ಹೋರಾಟಕ್ಕೆ ಈ ಮೂಲಕ ಜಯ ಸಿಕ್ಕಿದೆ. ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಮತ್ತು AG ಮಸಿಹಾ ಅವರು ಪೀಠವು ಈ ಮಹತ್ವದ ಆದೇಶವನ್ನು ಮಾಡಿದೆ. ವೈದ್ಯಕೀಯ ಶಿಕ್ಷಣ ನಿಯಮಾವಳಿಗಳಿಗೆ ಹೊಸ ತಿದ್ದುಪಡಿ ತರಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಪ್ರಸ್ತಾಪಿಸಿದೆ. ಇದರ ಅನ್ವಯ MBBS ವಿದ್ಯಾರ್ಥಿಗಳು ಕಡ್ಡಾಯ ಇಂಟರ್ನ್ಶಿಪ್ ಸೇರಿದಂತೆ ತಮ್ಮ ಸಂಪೂರ್ಣ ಕೋರ್ಸ್ ಮುಗಿಸಲು ಗರಿಷ್ಠ 10 ವರ್ಷಗಳ ಕಾಲಾವಕಾಶವನ್ನು ಪಡೆಯಲಿದ್ದಾರೆ. ಈ ಮೂಲಕ ಈ ಹಿಂದೆ ಕಡಿತಗೊಳಿಸಲಾಗಿದ್ದ ಸಮಯದ ಮಿತಿಯನ್ನು ಮತ್ತೆ ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಈ ಕುರಿತು NMC ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಕರಡು ಪ್ರತಿಯನ್ನು ಪ್ರಕಟಿಸಿದೆ. ಮುಂದಿನ 30 ದಿನಗಳ ಒಳಗಾಗಿ ಸಾರ್ವಜನಿಕರು ಮತ್ತು ಸಂಬಂಧಪಟ್ಟ ತಜ್ಞರಿಂದ ಸಲಹೆ ಅಭಿಪ್ರಾಯಗಳನ್ನು ಆಹ್ವಾನಿಸಿದೆ. ಈ ಹಿಂದೆ June 2023 NMC ಈ ಅವಧಿಯನ್ನು 9 ವರ್ಷಗಳಿಗೆ ಕಡಿತಗೊಳಿಸಿತು. ಈಗ ತರಲಿರುವ ಹೊಸ ಬದಲಾವಣೆ ವಿದೇಶಿ ವೈದ್ಯಕೀಯ ಪದವೀಧರ ನಿಯಮಾವಳಿಗಳಿಗೆ ಅನುಗುಣವಾಗಿದೆ ಅಂತ ಅಭಿಪ್ರಾಯಪಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ನೇಮಕಗೊಂಡಿರುವ 5 ನೂತನ ನ್ಯಾಯಮೂರ್ತಿಗಳು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರೊಂದಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಒಟ್ಟು ಸಂಖ್ಯೆ 37ಕ್ಕೆ ಏರಿಕೆಯಾಗಿದೆ. ನ್ಯಾಯಮೂರ್ತಿಗಳಿಗೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿದ್ದ ವೆಂಕಟ ಸುಬ್ರಹ್ಮಣಿ ಮೋಹನ, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಚಂದ್ರಶೇಖರ್, ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಶೀಲಾ ನಾಗು, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಸಂಜೀವ್ ಸಚ್ದೇವ್ ಮತ್ತು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಅರುಣ್ ಪಲ್ಲಿ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್, ಸಮಯ 6 ಗಂಟೆ. ನಮ್ಮ ನಿಲಯದ

ಇಂದು ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಸಮಯ ಕಾರ್ಯಕ್ರಮ ವಿವರಣೆ. ಶ್ರೋತೃ ಬಾಂಧವರೇ, ಕಾರ್ಯಕ್ರಮದ ವಿವರಣೆ ನಂತರ 6:10 ಪ್ರಕಟಣೆಗಳನ್ನು ಕೇಳುವಿರಿ. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿ. ರಾಯಚೂರಿನ ಶ್ರೀಕೃಷ್ಣ ಸಂಗೀತ ವಿದ್ಯಾಲಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಿಮಿಂಚಿ. ಇನ್ನು 6:40 ಪ್ರದೇಶ ಸಮಾಚಾರವನ್ನು ಆಲಿಸುವಿರಿ. 6:51 ರೈತರಿಗೆ ಕಾರ್ಯಕ್ರಮ ಕೃಷಿರಂಗದಲ್ಲಿ. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದಂತಹ ಡಾಕ್ಟರ್ ಬಸಯ್ಯ ಹಿರೇಮಠ್ ಅವರು ಮಾಡಿದ ಭಾಷಣದ ಅವತರಣಿಕೆ. ನಂತರ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಆಲಿಸಬಹುದು. ನಂತರ ಪೇಟೆ ಧಾರಣೆ ಆಲಿಸುವಿರಿ. ಇನ್ನು 7:20 ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:00 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. 8:35 ಜನಪದ ಸಂಗೀತ ಕಾರ್ಯಕ್ರಮ. 9:15 ಭಾವಗೀತೆಗಳನ್ನು ಕೇಳಿರಿ. 9:30 ಬೆಂಗಳೂರು ಕೇಂದ್ರದಿಂದ ಯುವ ವಾಣಿ ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುಗಾರಿಕೆ KV ನಾರಾಯಣಸ್ವಾಮಿ. 10:30 ಕನ್ನಡದ ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮ ವಿವರಣೆ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ಪ್ರಸಾರವಾಗಲಿದೆ. ನರೇಂದ್ರ ರಾಯ್ ಡೇಬ್ಲಾ ರಾಜ್ಯವ್ಯಾಪಿಯಲ್ಲಿ. ಇನ್ನು 6:35 ದೇಶಭಕ್ತಿಗೀತೆ. ರೈತರಿಗೆ ಸಲಹೆಗಳನ್ನು ಕೇಳುವರಿ ಅಮರೀಶ್ ಆಶಾಳವರಿಂದ. 6:40 6:45 ಜನಪದ ಸಂಗೀತ ಕಾರ್ಯಕ್ರಮ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡ. 7:45 ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ದೆಹಲಿ ಕೇಂದ್ರದಿಂದ 8:00 ಸಮಾಚಾರ ಪ್ರಭಾತ. 8:15 ಮಾರ್ನಿಂಗ್ ನ್ಯೂಸ್. 8:30 ಸಾಹಿತ್ಯ ಸಂಪುಟ. ವಿಷಯ ಕಾವ್ಯ. ಈ ಕುರಿತು ಸಂಕ್ಷಿಪ್ತ ಪರಿಚಯ ಹಾಗೂ ಕವಿ ಶರಣರೆಡ್ಡಿ ಕೋಡ್ಲಾ ಅವರ ಸ್ವರಚಿತ ಕವನವನ್ನು ಆಲಿಸುವರಿ. ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಿ ವಿಜಯರಾಜೇಂದ್ರ. ನಿರ್ವಹಣೆ ವೆಂಕಟೇಶ್ ಬೇವನಿಮಿಂಚಿ. 9:05 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. 9:30 ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಕರೆ ನಿಮಗೊಂದು ಗೀತೆ ಪ್ರಸಾರವಾಗಲಿದೆ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುವುದು.

0: ಇನ್ನು ನಾಳಿನ ಮಧ್ಯಾಹ್ನದಲ್ಲಿ 12 ಗಂಟೆಗೆ ಪ್ರದೇಶ ಸಮಾಚಾರ, 12:05 ವನಿತ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳು ಒಳಗೊಂಡ ಶಿಕ್ಷಣ ಈ ಕುರಿತು ಲೇಖಕಿ ಆಧ್ಯಾತ್ಮಿಕ ಚಿಂತಕಿ ಅರುಣ್ ಉದಯ ಭಾಸ್ಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನಲ್ ಪ್ರಾಬ್ಲಮ್ಸ್ ಅಂದರೆ ಹಾರ್ಮೋನುಗಳ ಸಮಸ್ಯೆಗಳ ಈ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಲತೇಶ್ ಪಾಲ್ಡೆ. 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಭುಜಲ್ ಯೋಜನೆ ಈ ಕುರಿತು ಮಾಹಿತಿ ದೊರೆಯಲಿದೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ 1:20 ಚಿತ್ರಗೀತೆಗಳನ್ನು ಆಲಿಸಬಹುದು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 3 ಗಂಟೆಗೆ FM 101.3 MHz ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಮಾನವೀಯ ಶಾರದಾ ವಿದ್ಯಾನಿಕೇತನ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇನ್ನು 6:15 ಭಾವಗೀತೆಗಳು, 6:51 ರೈತರಿಗೆ ಕಾರ್ಯಕ್ರಮ, ಕೃಷಿ ರಂಗ, ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ, ನಂತರ ಜನಪದ ಸಂಗೀತ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾತ್ರಿ 7:45 ಕನ್ನಡ ಭಾಷಣ, ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ರಾತ್ರಿ 8:00 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 8:35 ಜನಪದ ಸಂಗೀತ ಕಾರ್ಯಕ್ರಮ. ರಾತ್ರಿ 9:15 ಭಾವಗೀತೆಗಳನ್ನು ಆಲಿಸಬಹುದು. 9:30 ಗುರುವಿನ ಕುರಿತು ತೋಟಯ್ಯ ಆದ್ಯ ತುಮಕೂರು ಅವರಿಂದ ಕೀರ್ತನೆ. 10 ಗಂಟೆಗೆ ಅಮರ ಮಧುರ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು ಆಲಿಸಬಹುದು. ಶ್ರೋತೃ ಬಾಂಧವರು, ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವಂತಹ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Ashwani, the news read by Valsa Williams. Prime Minister Narendra Modi today chaired a meeting with members of the PM Economic Advisory Council. The Prime Minister and the EAC discussed various ideas and measures to further boost India's economic growth in times of global turmoil. In a social media post, the Prime Minister said they deliberated on a wide range of issues relating to India's economic transformation and long-term development priorities. They also shared perspectives on adding more momentum to the reforms journey and ensuring ease of living as well as ease of doing business. The Centre has introduced standard pack sizes for edible oils under the legal metrology framework, bringing greater transparency and uniformity to the marketplace. The Ministry of Consumer Affairs, Food and Public Distribution said, under the revised rules, standard pack sizes have been prescribed for major edible oils, including palm oil, palmoline, soybean, sunflower, mustard, groundnut, sesame oil, rice bran, cottonseed and corn oil. The approved pack sizes are 200 grams, 500 grams, 1 to 5 kilogram, 15 kilogram and 20 kilogram. In Madhya Pradesh, both the BJP candidates, Party National General Secretary Tarun Chugh and Rajneesh Agarwal, filed their nominations for the Rajya Sabha elections today. The nomination papers were submitted before the returning officer at the Bhopal Assembly. Senior party leaders, Chief Minister Dr. Mohan Yadav, BJP State President Hemant Khandelwal and Minister Kailash Vijayvargiya were among those present on the occasion. The Congress has fielded former Mansoor MP Meenakshi Natarajan as its candidate. The last date for filing of nominations for 3 Rajya Sabha seats from Madhya Pradesh is the 8th of June. External Affairs Minister Dr. S. Jaishankar will hold talks with Nepal Foreign Affairs Minister Shishir Khanal in New Delhi this evening. The Foreign Affairs Ministry of Nepal said during the meeting both sides will discuss matters of mutual interest with a view to enhancing cooperation across key areas including trade, investment, connectivity, energy and people-to-people ties. External Affairs Ministry spokesperson Randhir Jaiswal said the visit will further strengthen the special partnership between India and Nepal.
2: With Nepal, we have an expansive agenda from development cooperation to people-to-people ties to trade and investment. So all these ties together will be discussed when the two foreign ministers meet. But on our side, we are keen to further strengthen this multifaceted partnership that we have with Nepal.
1: Union Minister for Youth Affairs and Sports, Mansukh Mandavia, today said India's youth are the biggest strength of the country and will play a leading role in realizing the vision of Viksit Bharat by 2047. Addressing the youth for Viksit Bharat, My Bharat Youth Convention in New Delhi, the minister said My Bharat was created by Prime Minister Narendra Modi as a platform for youth to share their aspirations, ideas and volunteer spirit for nation building. Bahrain has said Iran launched ballistic missiles and drones towards it and Kuwait, adding that the projectiles were intercepted. The country's foreign ministry condemned the attacks and called on Iran to immediately halt strikes against its Gulf neighbors. Kuwait's foreign ministry described the attacks as a serious escalation and a blatant violation of the country's sovereignty. The statements were issued hours after the U.S. military announced it had intercepted Iranian ballistic missiles and drones targeting the Strait of Hormuz and Gulf Arab allies. In response, U.S. forces reportedly struck several Iranian coastal surveillance radar sites. In hockey, the Indian men's team has lifted the Under-18 Asia Cup for the third time, thrashing hosts Japan 4-1 in the final in Kakamigahara today. For India, Ashish Purthy starred with a hat-trick as skipper Ketan Kushwaha scored the other goal for the winners. Earlier, the Indian women's team clinched the bronze, beating South Korea 3-0. In cricket, India were 368 for 3 in their first innings against Afghanistan at stumps on day one in the one-off test match in New Chandigarh. Centuries from KL Rahul and Captain Shubman Gill put India in a strong position. Sai Sudarshan also contributed 81 before missing out on a maiden test 100. And with that, we end this news bulletin.
0: ಶ್ರೋತೃಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:10 ಕೇಳಿ ಕೆಲವು ಪ್ರಕಟಣೆಗಳನ್ನ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: डेली लॉ के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
5: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
6: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
7: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
8: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಶ್ರೋತೃ ಬಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:15 ಮಕ್ಕಳಿಗೆ ಕಾರ್ಯಕ್ರಮ ಗೋಧೂಳಿ.
1: ಆಕಾಶವಾಣಿ ರಾಯಚೂರು. ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿ. ಇವತ್ತಿನ ಗೋಧೂಳಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಶ್ರೀ ಕೃಷ್ಣ ಸಂಗೀತ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಆರಂಭದಲ್ಲಿ ಕೇಳಿ ಮಹಿಪತಿದಾಸರ ರಚನೆ ಹರ ಹರ ಮಹಾದೇವ ಶಂಕರ.

0: ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿಯಲ್ಲಿ ಇದುವರೆಗೆ ರಾಯಚೂರಿನ ಶ್ರೀ ಕೃಷ್ಣ ಸಂಗೀತ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಿ ರಮಾ ಕುಲಕರ್ಣಿ. ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿ ಪ್ರಸಾರವಾಯಿತು.
1: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:30 ಆಗುತ್ತಿವೆ. ಕೇಳಿ ಕೆಲವು ಪ್ರಕಟಣೆಗಳನ್ನು.
2: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:31 ಆಗುತ್ತಿವೆ. ಕೇಳಿ ಡಾಕ್ಟರ್ GS ಶಿವರುದ್ರಪ್ಪ ವಿರಚಿತ ಒಂದು ಭಾವಗೀತೆಯನ್ನು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಸಮಯ ಸರಿಯಾಗಿ 7:37 ಪ್ರಕಟಣೆಗಳನ್ನು ಕೇಳಿವರಿ. ಪ್ರತಿ ಸಮಾಚಾರ ಪ್ರಸಾರವಾಗಲಿದೆ 6:40 ಬೆಂಗಳೂರು ಕೇಂದ್ರದಿಂದ.

0: ಸಮರ್ಪಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯ ಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯ ಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
7: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
8: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
7: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
8: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
7: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
8: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
7: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
8: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
7: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
8: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
7: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಒಟ್ಟು 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
1: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಇಂಡಿಯನ್ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಓದ್ತಕ್ಕಂತ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಓದಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
0: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4ನೇ ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5ನೇ ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7ನೇ ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8ನೇ ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3ನೇ ರ್ಯಾಂಕ್, ರಿಷಿಕಾ ಕೆಎಸ್ 4ನೇ ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9ನೇ ರ್ಯಾಂಕ್ ಲಭಿಸಿದೆ. ರಿಷಭ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8ನೇ ರ್ಯಾಂಕ್, ದೀಕ್ಷಾ ಶೆಣೈ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6ನೇ ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10ನೇ ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತ ಹಾಗೂ ಶೈಲೇಂದ್ರ ಕುಶ್ವಾಹ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ವುಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3146 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ.
1: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
2: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
3: ಆಕಾಶವಾಣಿ ಬೆಂಗಳೂರು.
4: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:51, ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಸಮಸ್ತ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ, ಹಾಗೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಶರಣಾರ್ಥಿಗಳು, ಹಾಗೆಯೇ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಿದ್ದೀರಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂತಂದರೆ ಈಗ ನಾವು AI ಟೆಕ್ನಾಲಜಿಯ ಜಮಾನ ಅಂತಲೇ ಹೇಳ್ಬೋದು. ಎಲ್ಲ ರಂಗದಲ್ಲೂ ಕೂಡ AI ಅಂತಂದರೆ ಕೃತಕ ಬುದ್ಧಿಮತ್ತೆ ಜಾಸ್ತಿ ಪ್ರಚಲಿತವಾಗಿದೆ. ಅದೇ ರೀತಿ ಕೃಷಿಯಲ್ಲಿ ಹೇಗೆ, ಒಕ್ಕಲತನದಲ್ಲಿ AI ಕೃತಕ ಬುದ್ಧಿಮತ್ತೆಯನ್ನು ಹೇಗೆ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ಡಾಕ್ಟರ್ ಬಸಯ್ಯ ಹಿರಿಮಠ್ ತಜ್ಞರು, ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆಯನ್ನು ಆಲಿಸಬಹುದು. ಹಾಗಾದರೆ ಬಾಂಧವರೇ, ಈಗ ಕೇಳೋಣ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು AI ತಂತ್ರಜ್ಞಾನ ಕುರಿತು ತಜ್ಞರಾದಂತಹ ಡಾಕ್ಟರ್ ಬಸಯ್ಯ ಹಿರಿಮಠ್ ಅವರು ಮಾಡಿದ ಭಾಷಣದ ಅವತರಣಿಕೆ.
1: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಅಂದರೆ ಕನ್ನಡದಲ್ಲಿ ನಾವು ಇದಕ್ಕೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಬಹಳ ಜನಕ್ಕೆ, ನಮ್ಮ ರೈತರಿಗೆ, ರೈತರು ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಯೂಸ್ ಮಾಡ್ತಾ ಇದ್ದಾರೆ, ಆದರೆ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಯಾಕೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಕೃಷಿಯಲ್ಲಿ ಯಾವ ಥರ ಯೂಸ್ ಮಾಡಿದರೆ, ಅಂದರೆ ನಾವು ಪ್ರಯೋಗ ಮಾಡಿದರೆ ನಮ್ಮ ಹೊಲದಲ್ಲಿ ಇಳುವರಿನ ಹೆಂಗೆ ಹೆಚ್ಚಿಸ್ಕೋಬೋದು, ನೀರನ್ನ ಯಾವ ಥರ ಸಮತೋಲನ ಮಾಡ್ಕೋಬೋದು, ಮತ್ತು ನಮ್ಮ ಖರ್ಚನ್ನ ಹೇಗೆ ಕಡಿಮೆ ಮಾಡ್ಬೋದು, ಯಾವ ಯಾವ ಥರನಾಗಿ ಖರ್ಚುಗಳನ್ನು ನಾವು ಕಡಿಮೆ ಮಾಡ್ಬೋದು, ಯಾವ ಥರ ಒಂದು ಈ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೈತನಿಗೆ ಸಹಾಯಕಾರಿ ಅಸ್ತ್ರವಾಗಿ ಬರುತ್ತದೆ, ಇದು ಯಾವ ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ತದೆ ರೈತರಿಗಾಗಿ ಅನ್ನೋದಕ್ಕೆ ನಾನು ಈ ಒಂದು ಚಿಕ್ಕ ನನ್ನ ಒಂದು ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ನಾನು ಕರ್ನಾಟಕದಲ್ಲಿರುವ ಕೃಷಿ ಮತ್ತು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಪಾತ್ರ, ಕೃತಕ ಬುದ್ಧಿಮತ್ತೆಯ ಅನ್ವಯಗಳು ಏನು, ರೈತರಿಗೆ ಆಗ್ತಕ್ಕಂಥ ಲಾಭಗಳೇನು, ಸವಾಲು ಮತ್ತು ಪರಿಹಾರಗಳೇನು, ಮತ್ತು ಯಾವ ದೃಷ್ಟಿ, ಯಾವ ಒಂದು ವಿಷನ್ ಇಟ್ಕೊಂಡು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆಯನ್ನು ನಾವು ಒಂದು ಕೃಷಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಮೂಲವಾಗಿ ನಮ್ಮ ಭಾರತ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಕೃಷಿಯನ್ನು ಅಳವಡಿಸ್ತಕ್ಕಂಥ ಎಲ್ಲ ಇಡೀ ಜಗತ್ತಿನ ಎಲ್ಲರೂ ಯಾರ್ಯಾರು ಇವತ್ತು ಆಹಾರವನ್ನು ಊಟ ಮಾಡ್ತಾ ಇದ್ದೀರಾ, ಭಾರತದ ಬೆಳೆಗಳೆಲ್ಲ ಹೊರದೇಶಗಳಿಗೆ ಹೋಗಿ ನಮ್ಮ ದೇಶದಲ್ಲಿ ಎಷ್ಟು ಯೂಸ್ ಮಾಡ್ತಾ

ಅದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಮ್ಮ ರೈತಾಪಿ ವರ್ಗ, ನಮ್ಮ ಕೃಷಿ, ಭಾರತದ ಕೃಷಿ ಸರ್ವಶ್ರೇಷ್ಠ ಕೃಷಿ. ಈ ಒಂದು ಕೃಷಿಯಲ್ಲಿ ನಾವು ಹೆಚ್ಚಿನ ಲಾಭಗಳನ್ನು ನಾವು ರೈತರಿಗೆ ತರಬೇಕು, ರೈತರ ಬದುಕನ್ನು ಸ್ವಲ್ಪ ಈಸಿಯಾಗಿ ಮಾಡಬೇಕು, ಅವರಿಗೆ ಒಳ್ಳೆಯ ಮಾರುಕಟ್ಟೆ ಬೆಲೆಯನ್ನು ಕೊಡಬೇಕು, ಅವರಿಗೆ ಒಳ್ಳೆಯ ಥರದ ಪೆಸ್ಟಿಸೈಡ್ ಫರ್ಟಿಲೈಸರ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಕೀಟಬಾಧೆಯನ್ನು ತಡೀಬೇಕು. ಅತಿ ಕಡಿಮೆ ಫರ್ಟಿಲೈಸರ್ ಯೂಸ್ ಮಾಡಿ ನಾವು ಹೆಚ್ಚಿನ ಒಂದು ಇಳುವರಿ ಅಲ್ಲದೇ ಖರ್ಚನ್ನು ಕಡಿಮೆ ಮಾಡಬೇಕು. ಈ ಥರದ ದೃಷ್ಟಿಕೋನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ ಯಾವ ಥರ ರೈತರಿಗೆ ಇದು ಮಾಡುತ್ತೆ. ನಾವು ಮೊದಲೇ ಈಗೆಲ್ಲರೂ ಈಗಿನ ರೈತರು ಸಹ ಎಲ್ಲರೂ ಯೂಟ್ಯೂಬು ಯೂಸ್ ಮಾಡ್ತಾ ಇದ್ದಾರೆ, ಫೇಸ್ಬುಕ್ಕು ಯೂಸ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮು ಯೂಸ್ ಮಾಡ್ತಾ ಇದ್ದಾರೆ, ಚಾಟ್ GPT ಯೂಸ್ ಮಾಡ್ತಾ ಇದ್ದಾರೆ. ಇವು ನಾಲ್ಕು ಆ್ಯಪ್ಗಳ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವರ್ಕ್ ಆಗ್ತಾ ಇದೆ. ಅಂದರೆ ಬುದ್ಧಿಮತ್ತೆ, ಇದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನಂತ ಏನು ಕೇಳ್ತಾ ಇದ್ದೀವಲ್ಲ ಇವತ್ತಿನ ಒಂದು ಮೊಬೈಲ್ಗಳಲ್ಲಿ, ಎಲ್ಲ ಮೊಬೈಲ್ಗಳಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳು ಸಹ ಇವತ್ತು ರೈತರಿಗಾಗಿ ಮಾಡಿರ್ತಕ್ಕಂಥ ಆ್ಯಪ್ಗಳು ಸಾಕಷ್ಟು ಇವೆ. ಈಗ ನನ್ನ ಹೊಲದಲ್ಲಿ ನಾನು ಹೇಳಬೇಕಂತಂದರೆ, ನನ್ನ ಹೊಲದಲ್ಲಿ ಏನು ಮಾಡ್ತೀನಿ ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಆದರೆ ನನಗೆ ಗೊತ್ತಿಲ್ಲ. ನಮ್ಮ ಮೊಬೈಲಿಂದ ಯಾವುದೇ ಒಂದು ಎಲೆಯನ್ನು ನೀವು ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದಾಗ ಇದರಲ್ಲಿ ಕ್ಲೋರೋಫಿಲ್ ಅಂಶ ಎಷ್ಟಿದೆ, ಇದಕ್ಕೆ ಯಾವ ಡಿಸೀಸ್ ಇದೆ, ಇದು ಯಾವ ವೆರೈಟಿ ಇದೆ, ಇದಕ್ಕೆ ಯಾವ ನ್ಯೂಟ್ರಿಷನಲ್ ಅಂದರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ಕೊರತೆ ಇದೆ, ನಾನು ಎಷ್ಟು ನೀರನ್ನು ಕೊಡ್ಬೋದು, ಇವೆಲ್ಲವನ್ನೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಇಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳಲ್ಲಿ ಇದು ಇದೆ. ಇದನ್ನು ರೈತರು ಯೂಸ್ ಮಾಡಿಕೊಳ್ಳಬೇಕು. ಯಾಕಂದರೆ ನಾನು ಯಾವಾಗ ಗೊಬ್ಬರ ಎಷ್ಟು ಕೊಡಬೇಕು ಅಂತ ಗೊತ್ತಿರಲಾರ್ದೆ 10 ಚೀಲ ಗೊಬ್ಬರ ಹಾಕೋದಲ್ಲ, 3 ಚೀಲ ಬೇಕಾಗಿರುತ್ತೆ, ಆ ಟೈಮಲ್ಲಿ 10 ಚೀಲ ಗೊಬ್ಬರ ಹಾಕಿದರೆ ಗಿಡ ಒಣಗೋಗುತ್ತೆ. ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಹಂಗಾದ್ರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ, ನಮ್ಮೆಲ್ಲರಿಗೂ ಮೆಮರಿ ಪವರ್ ಇರುತ್ತೆ. ಕಂಪ್ಯೂಟರ್ ಅನ್ನೋದು ಒಂದು ಸ್ಟ್ಯಾಟಿಕ್ ಡಿವೈಸು, ಕಂಪ್ಯೂಟರ್ ಎಲ್ಲರೂ ಯೂಸ್ ಮಾಡಿರ್ತಾರೆ ಇವತ್ತು, ಮೊಬೈಲ್ ಎಲ್ಲರೂ ಯೂಸ್ ಮಾಡಿರ್ತಾರೆ. ಅಲ್ಲಿ ಏನಿರುತ್ತೆ, ನಾವು ಹೇಳಿದ್ದನ್ನ ಪ್ರೋಗ್ರಾಮ್ ಮಾಡಿಟ್ಟಿರ್ತೀವಿ, ಅದು ನಾವು ಹೇಳಿದಂಗೆ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಆ ಥರ ಅಲ್ಲ. ಕೃತಕ ಬುದ್ಧಿಮತ್ತೆ ಅಂದರೆ ನಾನು ಒಂದು ಮನುಷ್ಯನ ಒಂದು ಪ್ರತಿರೂಪದ ಆಲೋಚನೆಯನ್ನು ಮಾಡ್ತಕ್ಕಂಥ ಶಕ್ತಿ ಉಳ್ಳಂಥ, ಒಂದು ಜ್ಞಾನ ಉಳ್ಳಂಥ ಇದು ಟೆಕ್ನಾಲಜಿ. ಇದನ್ನು ಯಾವ ಥರ ಮಾಡ್ಬೋದು, ಇದು ತಾನೂ ಕಲಿಯುತ್ತೆ, ಕಲ್ಕೊಳ್ಳುತ್ತೆ, ಸ್ವಂತ ಕಲ್ಕೊಳ್ಳುತ್ತೆ, ನೋಡೋದ್ರಿಂದ ಕಲಿಯುತ್ತೆ, ಮತ್ತು ಮುಂದೆ ಏನು ಮಾಡಬೇಕನ್ನೋದನ್ನು ಸಹ ತಾನೇ ಡಿಸಿಷನ್ ತೊಗೊಳ್ಳುತ್ತೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಬರೀ ಕಂಪ್ಯೂಟರ್ ಅಂದರೆ ಏನಂದರೆ ನೀವು ಪ್ರೋಗ್ರಾಮ್ ಆನ್ ಮಾಡಿ ವರ್ಕ್ ಮಾಡಿದರೆ ಇದಾಗುತ್ತೆ. ಇದು ಹಂಗಲ್ಲ. ನೀವು ಯೂಟ್ಯೂಬಲ್ಲಿ ಯಾರಾದರೂ ಕೃಷಿಕರನ್ನು ಹುಡುಕಿದಿರಿ ಅಂದರೆ, ನಿಮಗೆ ನೆಕ್ಸ್ಟ್ ಒಂದು 2-3 ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಎಲ್ಲವೂ ಕೃಷಿಯೇತರವಾಗಿರ್ತಕ್ಕಂಥ ವಿಡಿಯೋಗಳೇ ಬರ್ತವೆ. ಅದರ ಅರ್ಥ ಏನಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲಲ್ಲಿ ಹಿಂದ್ಗಡೆ ರನ್ ಆಗ್ತಾ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಏನಿದೆಯಲ್ಲ, ಅದು ನಿಮ್ಮ ಆಸಕ್ತಿಯನ್ನು ನೋಡುತ್ತದೆ. ಯೋ, ಇದು ಇವರಿಂದ ಬಂದಿದೆ, ಈ ಮೊಬೈಲಿಂದ ಬಂದಿದೆ, ಇವ್ರಿಗೆ ಇದು ಇಷ್ಟ ಆಗಿದೆ, ಇದನ್ನೇ ಹುಡುಕ್ತಾ ಇದ್ದಾರೆ ಅಂತ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಕೊಡ್ಕೊತಾ ಹೋಗ್ತಾ ಇದೆ. ಅದೇ ಥರ ನಮ್ಮ ಭಾರತ ದೇಶ ಹೊರಗಡೆ ನೀವು ಬೇರೆ ಅಮೇರಿಕಾ ಮತ್ತು ಯುರೋಪ್ಗಳಲ್ಲಿ ಹೆಂಗಿದೆ ಅಂದರೆ, ನೀವು ಏನು ಬೇಕಾದರೂ ಕ್ವಶನ್ ಕೇಳಿದರೆ ಆನ್ಸರ್ ಕೊಡೋಷ್ಟು ಶಕ್ತಿ ಇರತಕ್ಕಂಥ ಆ್ಯಪು ವೆಬ್ಸೈಟ್ಗಳಿವೆ. ನಾನು ನಮ್ಮ ಭಾರತ ದೇಶದ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಎಲ್ಲವನ್ನೂ ಚಾಟ್ಬೋಟ್ಗಳನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿಂದ ಎನೇಬಲ್ ಮಾಡಿ ಎಲ್ಲ ಲ್ಯಾಂಗ್ವೇಜಲ್ಲಿ ಯಾರು ಬೇಕಾದ್ರೆ ಯಾವ ಲ್ಯಾಂಗ್ವೇಜಲ್ಲಿ ಪ್ರಶ್ನೆ ಕೇಳೋಕೆ ಅದು ಕೇಳಿದರೆ ಆನ್ಸರ್ ಆಟೋಮೆಟಿಕ್ಕಾಗಿ ಬರೋ ಥರ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ರೈತರು ಯಾವತ್ತಿಗೂ ಫೋನ್ ಮಾಡಿದಾಗ ಫೋನ್ ಎತ್ತಕ್ಕೆ ಇರಲಿಲ್ಲ ಅಥವಾ ಆಫೀಸ್ ಅವರ್ಸ್ ಇರಲಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಆಗುತ್ತೆ. ನಿಮ್ಮ ಹೊಲ ಸರ್ವೆ ನಂಬರು ನಿಮ್ಮ ಊರು ಹೇಳಿಬಿಟ್ರೆ, ನಂದು ಇದು ಬೆಳೆ ಇದೆ ಅಂದರೆ ನೀವು ChatGPT ಏನು ಬೆಳೀಬೋದು, ಮಣ್ಣಿನ ಏನಿದೆ ಇವತ್ತೇ ನೀವು ನಿಮ್ಮ ಮೊಬೈಲಲ್ಲೇ ನೋಡ್ಕೋಬೋದು. ಸೂಕ್ತವಾಗಿ ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬೆಳೆಯತಕ್ಕಂಥ ಒಂದು ಸಣ್ಣ ಆ್ಯಪ್ ನಿಮಗೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಮೊದಲನೇದಾಗಿ ರೈತನಿಗೆ ಗೊಬ್ಬರ ಎಷ್ಟು ಹಾಕಬೇಕನ್ನೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಎರಡನೇದು ಯಾವಾಗ ಬಿತ್ತನೆ ಮಾಡಬೇಕಂತ ಹೇಳುತ್ತೆ,
ಮೂರನೇದು ಯಾವ ಥರ ಬಿತ್ತನೆ ಮಾಡಬೇಕಂತ ಹೇಳುತ್ತೆ, ನಾಲ್ಕನೇದು ನೀವು ಬೀಜೋಪಚಾರಗಳಲ್ಲಿ ಏನೇನು ಅನುಸರಿಸಬೇಕನ್ನೋದನ್ನು ಹೇಳುತ್ತೆ, ಐದನೇದು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕನ್ನೋದನ್ನು ಇದು ತಿಳಿಸುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಎಷ್ಟು ಕೊಡಬೇಕು, ಮಳೆಗಾಲದಲ್ಲಿ ಏನು ಮಾಡಬೇಕು, ಚಳಿಗಾಲದಲ್ಲಿ ಎಷ್ಟು ಕೊಡಬೇಕು, ಯಾವ ಬೆಳೆಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ನಾಲೆಜ್ ಅಂದರೆ ಈ ಕೋಶ ಏನಿರುತ್ತಲ್ಲ ಜ್ಞಾನಕೋಶಗಳಿಂದ ಅದು ತಗೊಳ್ಳುತ್ತೆ, ಎಲ್ಲ ಯೂನಿವರ್ಸಿಟಿಗಳಿಂದ ಬರೆದಿರ್ತಕ್ಕಂಥ ಪೇಪರ್ಗಳು ರಿಸರ್ಚ್ ಪೇಪರಿಂದ ತಗೊಂಡು ರೈತರಿಗೆ ಒಂದೇ ಒಂದು ಸ್ಕ್ರೀನಲ್ಲಿ ತಾನೇ ಓದ್ಕೊಳ್ಳುತ್ತೆ. ಓ ಈ ಬೆಳೆ ಅಂದ ತಕ್ಷಣ ಆ ಬೆಳೆನ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ವೆಬ್ಸೈಟ್ಗಳಲ್ಲಿ ಹುಡುಕೊಂಡು ಯಾವುದು ಹೆಚ್ಚಿನ ರೀತಿಯಲ್ಲಿ ಜನ ನೋಡಿ ಅದನ್ನು ಲೈಕ್ ಮಾಡಿರ್ತಾರೆ ಅಥವಾ ಅದಕ್ಕೆ ಮನ್ನಣೆ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನಿಮಗೆ ಕೊಡುತ್ತೆ. ಮೊದಲೇದೇನಾಯಿತು, ಭೂಮಿ ತಯಾರು ಮಾಡೋದು, ಗೊಬ್ಬರ ಹಾಕೋದು, ನೀರು ಕೊಡೋದು, ಸೋಯಿಂಗ್ ಮಾಡೋದು, ಬೀಜೋಪಚಾರ ಎಲ್ಲದನ್ನೂ ಅಡ್ವೈಸ್ ಮಾಡಿತು. ಇದಾದಮೇಲೆ ಏನು ಬರುತ್ತೆ, ಇದಾದಮೇಲೆ ಕೀಟಬಾಧೆ ರೋಗಗಳು ಬರ್ತಕ್ಕಂಥವು, ಯಾವ ಸೀಸನ್ನಲ್ಲಿ ಯಾವ ರೋಗಗಳು ಬರ್ತವೆ, ಯಾವ ಬೆಳೆಗೆ ಯಾವ ರೋಗ ಬರುತ್ತೆ, ಯಾವ ಊರಲ್ಲಿ ಯಾವ್ಯಾವ ಥರದ ಬೆಳೆಗಳನ್ನು ಬೆಳೀತಾರೆ ಅದಕ್ಕೆ ತಕ್ಕನಾಗಿ ನಿಮಗೆ ಅದು ಸಲಹೆಯನ್ನು ಕೊಡುತ್ತೆ. ಅದರ ಪ್ರಕಾರ ರೈತರು ಬರೋದಕ್ಕಿಂತ ಮುಂಚೆನೆ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ, ರೋಗ ಬರೋದಕ್ಕಿಂತ ಮುಂಚೆನೆ ತಡೆಗಟ್ಟುವ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನು ಆ್ಯಪ್ ಇರ್ತವೆ, ಕೃತಕ ಬುದ್ಧಿಮತ್ತೆ ಅವು ಸಹಾಯ ಮಾಡ್ತವೆ ರೈತರಿಗೆ. ಇದಾದಮೇಲೆ ಏನಾಗುತ್ತೆ, ಯಾವಾಗ ಹಾರ್ವೆಸ್ಟ್ ಮಾಡೋದು ಬರುತ್ತೆ, ಯಾವಾಗ ಬೆಳೆ ಕಟಾವಿಗೆ ಬರುತ್ತೆ, ಆ ಟೈಮಲ್ಲಿ ನಮ್ಮ ಕ್ಲೈಮೇಟು ಹವಾಮಾನದಲ್ಲಿ ತಂಪೆಷ್ಟಿರುತ್ತೆ, ಬಿಸಿಲೆಷ್ಟಿರುತ್ತೆ, ಮಳೆ ಬರುತ್ತೋ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಮಗೆ ರೈತರಿಗೆ ಸಹಾಯ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಏನು ತೊಗೊಳ್ಬೇಕೋ ಅದನ್ನು ತೊಗೊಳ್ಬೋದು. ಇದಾದಮೇಲೆ ಏನಾಯಿತು, ಹಾರ್ವೆಸ್ಟ್ ಆದಮೇಲೆ ಏನಾಯಿತು, ಹಾರ್ವೆಸ್ಟ್ ಆದಮೇಲೆ ನಿಮಗೆ ಬರ್ತಕ್ಕಂಥದ್ದು ಪ್ರಾಬ್ಲಮ್ ಏನಂದರೆ, ನಮ್ಮೂರಲ್ಲಿ 300 ರೂಪಾಯಿಗೆ ತೊಗೋತಾರೆ ಸರ್, ನಾವು ಧಾರವಾಡಕ್ಕೆ ಹೋದರೆ 350 ರೂಪಾಯಿ ತೊಗೋತಾರೆ ಅಂತ. ಅಂದರೆ ಮಾರುಕಟ್ಟೆಯ ಅಸಮತೋಲನ, ಬೆಲೆಯಲ್ಲಿರುವ ಅಸಮತೋಲನವನ್ನು ಕಂಡಿಡಿಯೋಕ್ಕೆ ರೈತರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯ ಮಾಡುತ್ತೆ. ನೀವು ನಿಮ್ಮ ಬೆಳೆ ಬೆಲೆ ಏನಿದೆ ಅಂತ ನಿಮ್ಮ ಮೊಬೈಲಲ್ಲಿ ಇವತ್ತು ಗೂಗಲಲ್ಲಿ ಹೊಡೆದ್ಬಿಟ್ರೆ, ಗೂಗಲಲ್ಲಿ ಚಾಟ್ GPT ಹೊಡೆದ್ರೆ, ನಿಮ್ಮ ಮೊಬೈಲಲ್ಲೇ ಕೇಳಿದರೆ, ಬರೀ ವಾಯ್ಸ್ ಕಾಲು, ಸಿರಿ ಅಂತ ಒಂದು ವಾಯ್ಸ್ ಆ್ಯಪ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ ಇರುತ್ತೆ, ಎಲ್ಲರ ಮೊಬೈಲಲ್ಲಿ ಇರುತ್ತೆ ಅದು, ಅದನ್ನು ನೀವು ಕೇಳಿದರೆ ಇವತ್ತಿನ ತೊಗರಿ ಬೆಳೆ ರೇಟ್ ಎಷ್ಟು ಅಂದರೆ ಅದು ಎಲ್ಲ ಕೊಡುತ್ತೆ. ರೀಟೇಲ್ ಬೆಲೆ ಏನಿದೆ, ಹೋಲ್ಸೇಲ್ ಬೆಲೆ ಏನಿದೆ, ಬಲ್ಕ್ ಬೆಲೆ ಏನಿದೆ, APMC ಮಾರ್ಕೆಟ್ ಬೆಲೆ ಏನಿದೆ, ಎಲ್ಲ ಬೆಲೆಗಳನ್ನು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಹಿಂದುಗಡೆ ಏನು ಕುಂತಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಒಂದು ಇಂಜಿನ್ನು, ಅದು ಕುಂತ್ಕೊಂಡು ಎಲ್ಲವನ್ನೂ ತಗೊಂಡು ರೈತರಿಗೆ ಕೊಡೋಷ್ಟು ಶಕ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ರೈತನಿಗೆ ಯಾವ ಟೈಮಲ್ಲಿ ಯಾವಾಗ ನಾನು ಮಾರುಕಟ್ಟೆಗೆ ನನ್ನ ಬೆಳೆಗಳನ್ನು ಕೊಟ್ಟರೆ ನನಗೆ ಒಳ್ಳೆಯ ರೇಟ್ ಸಿಗುತ್ತೆ, ಯಾವ ರೈತನಿಗೆ ಯಾವ ಬೆಳೆಯನ್ನು ಯಾವ ಒಂದು ಸೀಸನ್ನಲ್ಲಿ ಬೆಳೆದ್ರೆ ನನಗೆ ಒಳ್ಳೆಯ ಬೆಲೆ ಸಿಗುತ್ತೆ, ಭಾಳಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಮ್ಮ ಒಂದು ಮನುಷ್ಯರ ಒಂದು ಪ್ರತಿರೂಪ, ಆದರೆ ಬೇರೆಯವರಿಂದ ಕಲಿಯುತ್ತೆ. ನಾವೆಷ್ಟು ಕಲಿತ್ರು ನಾವು ನಮ್ಮ ಬುಕ್ಗಳು ವೆಬ್ಸೈಟ್ಗಳನ್ನು ಕಲಿಬೋದು. ಇದು ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ನಾಲೆಜನ್ನು ತಿಳ್ಕೊಂಡು ನಿಮಗೆ ಹೇಳುತ್ತೆ. ಹಾಗಾದರೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಏನೇನು ಇದ್ರದ್ದು ಸಮಸ್ಯೆಗಳು ಏನೇನಿವೆ, ರೈತರಿಗೆ ಏನೇನು ಲಾಭ ಆಗುತ್ತೆ. ಎಲ್ಲರೂ ಇರಿಗೇಷನ್ ಮಾಡ್ತಾ ಇದ್ದೀರಾ, ಸ್ಮಾರ್ಟ್ ಇರಿಗೇಷನ್ ಮಾಡ್ತಾ ಇದ್ದೀರಾ, ಸ್ಪ್ರಿಂಕಲ್ ಇರಿಗೇಷನ್ ಮಾಡ್ತಾ ಇದ್ದೀರಾ. ತಮಿಳ್ನಾಡು ಒಂದು ಕಡೆ ಹೋದಾಗ ನಾನು ನೀರಾವರಿ, ನಾವು ಗಂಗಾವತಿ, ಕೊಪ್ಪಳ ಜಿಲ್ಲೆ ಗಂಗಾವತಿಯವರು, ನಾವು ನೀರು ನಿಂದ್ರಿಸೇ ಅಕ್ಕಿ ಬೆಳೆದದ್ದು ನೋಡಿದ್ದೀವಿ, ನಾವು ನೀರು ನಿಂದ್ರಿಸಲಾರ್ದೇ ಅಕ್ಕಿ ಬೆಳೆದದ್ದನ್ನು ನಾನು ತಮಿಳ್ನಾಡಲ್ಲೇ ನೋಡಿದೆ. ಅಂದರೆ ಅತಿ ಕಡಿಮೆ ನೀರು, ನನ್ನ 1 ಎಕರೆ ನೀರನ್ನಲ್ಲಿ 10 ಎಕರೆಗೆ ಯೂಸ್ ಮಾಡೋಷ್ಟು. ಸ್ಮಾರ್ಟ್ ಇರಿಗೇಷನ್ ಮೆಥಡನ್ನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ಟೆಕ್ನಾಲಜಿ ಹಾಕಿದರೆ ನಿಮ್ಮ ಹೊಲದಲ್ಲಿ ನೀವು ನೀರನ್ನು 1 ಎಕರೆಗೆ ಆಗೋಷ್ಟು ನೀರನ್ನು 10 ಎಕರೆಗೆ ಬಳಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿರ್ತಾರೆ, ಮದುವೆ ಸಮಾರಂಭಗಳಲ್ಲಿ ಡ್ರೋಣ್ಗಳು ಬರ್ತವೆ, ಕ್ಯಾಮ್ರಾ ವಿಡಿಯೋ ಗಿಡಿಯೋ ಮಾಡ್ತಾರೆ. ಆದರೆ ಇವತ್ತು ಎಲ್ಲ ಭಾರತದ ಸರ್ಕಾರ ಏನಿದೆ, ಡ್ರೋಣ್ ಸಖಿ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದೆ. ಡ್ರೋಣ್ ಈ ಯಾವ ಥರ ಯೂಸ್ ಮಾಡಿ ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಬೋದು, ಯಾವ ಥರ ನಾವು ಫರ್ಟಿಗೇಷನ್ ಮಾಡ್ಬೋದು ಅಂತ ಹೇಳಿ ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳಿವೆ. ಧಾರವಾಡ ಯೂನಿವರ್ಸಿಟಿಯವರಾಗಲಿ, ರಾಯಚೂರು ಯೂನಿವರ್ಸಿಟಿಯವರಾಗಲಿ, ಬಾಗಲಕೋಟೆ ಯೂನಿವರ್ಸಿಟಿಯವರಾಗಲಿ, ಎಲ್ಲರೂ ಸಹ ಇದಕ್ಕೆ ಒತ್ತು ಕೊಟ್ಟು ಡ್ರೋನ್ ಟೆಕ್ನಾಲಜಿನ ನಾವು ರೈತರಿಗಾಗಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ಸಾಕಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಅಂದರೆ ಡ್ರೋಣು ಸಹ
ದ್ರೋಣು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥ ದ್ರೋಣುಗಳು ನಿಮ್ಮ ಎಲೆಯಲ್ಲಿ ಹುಳುಗಳು ಎಷ್ಟು ಬಿದ್ದಿವೆ, ಎಲೆ ಎಲ್ಲಿ ಕೆಟ್ಟಿದೆ, ಎಷ್ಟು ನಾನು ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಹೊಸ ಹೊಸ ಆವಿಷ್ಕಾರಗಳು ನಡೆದು ದ್ರೋಣುಗಳನ್ನು ಸ್ಪ್ರೇಗೆ ಯೂಸ್ ಮಾಡ್ತಾ ಇದ್ದಾರೆ ಕೀಟ ಸಿಂಪರಣೆಗಾಗಿ. ಅಮೇರಿಕದಲ್ಲಿ ಬೀಜ ಬಿತ್ತನಿಂದ ಹಿಡ್ಕೊಂಡು ಕಾಯಿ ಹರಿದು ಪ್ಯಾಕ್ ಮಾಡೋವರೆಗೂ ದ್ರೋಣನ ಈ ಆಟೋಮೆಟಿಕ್ ಯೂಸ್ ಮಾಡ್ತಾರೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತತೆ. 128 ಎಕರೆ ನಾನು ನೋಡಿದ್ದು, ಇಬ್ಬರೇ ಇಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ 128 ಎಕರೆಯಲ್ಲಿ ಅಮೇರಿಕದಲ್ಲಿ ಪಾಲಿ ಹೌಸಲ್ಲಿ. ಕಾಯಿ ಅರಿಯೋದೇ ಮಿಷಿನ್ನು, ಬೀಜ ಬಿತ್ತದೆ ಮಿಷಿನ್ನು, ತಾನೇ ಸ್ಪ್ರೀ ಮಾಡೋದು ಮಿಷಿನ್ನು, ಪ್ಯಾಕಿಂಗ್ ಮಾಡೋದೇ ಮಿಷಿನ್ನು, ನೀರು ಬಿಡೋದೆ ತಾನೇ, ಎಲ್ಲದೂ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ಸೆಟಪ್ನ ಮಾಡಿದ್ರು ಅವರು. ಅಂದರೆ ಬೆಳೆ ಬಿತ್ತಿದ ಮೇಲೆ ಎಷ್ಟು ದಿವಸ ಆಯಿತು, ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲದೂ ಅದಕ್ಕೆ ಗೊತ್ತಿರುತ್ತೆ. ನೀವೇನು ಬರೆದಿಡಬೇಕಾಗಿಲ್ಲ, ಯಾಕೆಂದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಆ ಪ್ರೊಸೀಜರ್ ಬರೆದುಬಿಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಆ ಮಿಷಿನ್ ತನ್ನಡ ತಾನೇ ಆನ್ ಆಗಿ ಈ ಟೈಮಲ್ಲಿ ಇಷ್ಟೇ ಸ್ಪ್ರೇ ಮಾಡಬೇಕು ನೀರನ್ನು, ಇಷ್ಟೇ ನಾನು ಎನ್ ಪಿ ಕೆನ ಕೊಡಬೇಕು, ಇದೇ ಟೈಮಲ್ಲಿ ನನಗೆ ಕಟಾವು ಮಾಡಬೇಕು, ಹಣ್ಣು ಮೆಚೂರ್ ಆಗಿದೆಯಲ್ಲೋ, ಮಾರ್ಕೆಟ್ಗೆ ಹೋಗೋದ್ರೊಳಗೆ ಒಂದು ವಾರ ತಡ್ಕೊಳ್ಳುತ್ತಿಲ್ಲೋ, ಇದನ್ನೆಲ್ಲವನ್ನೂ ಸಹ ಯಾರು ಅಲ್ಲಿ ನಡೆಸ್ತಾ ಇರ್ತಾರೆ ಅವರಿಗೆ ಅಲರ್ಟ್ ಕೊಡುತ್ತೆ. ಇಷ್ಟು ಹಣ್ಣುಗಳು ನಮ್ಮ ಒಂದು ಪಾಲಿ ಹೌಸಲ್ಲಿ ಇಷ್ಟು ಕೆ ಜಿ ಬರ್ತಾ ಇದೆ, ಇದು ಇಷ್ಟು ಮಾರ್ಕೆಟಿಗೆ ಕೊಡ್ಬೋದು ಅಂತ. ಅಂದರೆ ಇದು ಎಲ್ಲ ಜ್ಞಾನಗಳನ್ನು ಅಳವಡಿಸಿಕೊಡ್ತಕ್ಕಂಥ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡಿದೆಯಲ್ಲ, ಆ ಬ್ರೈನ್ ಇದೆಯಲ್ಲ, ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇದು ಮನುಷ್ಯನಿಗೆ, ಮನುಷ್ಯನ ಮೆದುಳಿಗೆ ಪರ್ಯಾಯವಾಗಿ ನಾವು ಡೆವಲಪ್ ಮಾಡಿರೋದು. ಯಾಕಂದರೆ ಇವತ್ತಿಂದ ಕೂಲಿಕಾರರ ಸಮಸ್ಯೆ ಅಥವಾ ಲೇಬರ್ ಸಮಸ್ಯೆನ ನಾವು ನೋಡಿದ್ದೀವಿ. ಈ ಸಲ ನಂದೊಂದು 50-60 ಎಕರೆ ನುಗ್ಗೆ ಎಲೆ ಎಲ್ಲ ಹೋಯಿತು ಮಳೆ ಬಂದು, ಯಾಕಂದರೆ ಆಳುಗಳೇ ಸಿಗಲಿಲ್ಲ. ಅದೇ ನಾನೇನಾದರೂ ಮೊದಲೇ ಆಲೋಚನೆ ಮಾಡಿದ್ನೆ ಅಂದರೆ ಮಳೆ ಬರುತ್ತಂತ ನಾನೊಂದು 50-60 ಲಕ್ಷ ಉಳಿಸ್ಕೋಬೋದಾಗಿ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ರೈತರಿಗೆ ಅಂದರೆ, ಕೀಟಬಾಧೆ, ರೋಗಬಾಧೆ, ಮಾರುಕಟ್ಟೆ, ನಿಖರವಾಗಿ ಕೃಷಿಯನ್ನು ನೀವು ಎಷ್ಟು ಬೆಲೆ ತಗೋಬೋದು ಅನ್ನೋದನ್ನು ಕೃಷಿಕ ಬುದ್ಧಿಮತ್ತತೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ಏನೇನು ಬೇರೆ ಏನು ಹೆಚ್ಚಿನ ಇಳುವರಿ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಫರ್ಟಿಲೈಸರ್ಗೆ ದುಡ್ಡು ಖರ್ಚು ಮಾಡ್ಬೋದು, ಮತ್ತು ನೀವು ಮುಂದಾಲೋಚನೆಯಾಗಿ ಯಾವಾಗ ನೀವು ಇದನ್ನು ಯಾವ್ಯಾವ ಕೆಲಸನ ಮಾಡ್ಬೇಕು ಅನ್ನೋದನ್ನು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಿಮಗೆ ಕೊಡೋದ್ರಿಂದ ಆದಾಯದಲ್ಲಿ ಸ್ಥಿರತೆ ಮತ್ತು ಆದಾಯದಲ್ಲಿ ಹೆಚ್ಚಿಗೆ ಆಗಕ್ಕೆ ಒಂದು ನಿಮಗೆ ಗ್ಯಾರಂಟಿ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಭಾಳ ಜನ ಎಲ್ಲೋ ಯೂಟ್ಯೂಬಲ್ಲಿ ಟಿವಿಯಲ್ಲಿ ನೋಡಿರ್ತೀರ, ಕಾರ್ ಇಳಿದ ತಕ್ಷಣ ಕಾರು ತನ್ನಷ್ಟು ತಾನೇ ಪಾರ್ಕಿಂಗ್ ಮಾಡ್ಕೊಳುತ್ತೆ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರೈತಾಪಿ ಬಂದರೆ ಯಾವುದಾದ್ರೂ ಒಂದು ಯೂಟ್ಯೂಬು ಚಾನಲಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಳಸಿರ್ತಕ್ಕಂಥ ಟ್ರ್ಯಾಕ್ಟರ್ಗಳು ಸಹ ತಮ್ಮಷ್ಟಕ್ಕೆ ತಾವೇ ಮಡಿಕೆ ಹೊಡೆದು ಬರ್ತವೆ. ಕಾಲ ದೂರ ಇಲ್ಲ, ಆದರೆ ಬಂದೇ ಬರುತ್ತೆ. ಅದಕ್ಕಿರ್ತಕ್ಕಂಥ ಈಗ ನೀವು ಟ್ರ್ಯಾಕ್ಟ್ರ್ ನೀವು ಕಸ ತೆಗೆಯೋ ಸಲುವಾಗಿನೇ ಟ್ರ್ಯಾಕ್ಟ್ರನ್ನ ಬಿಟ್ಟರೆ ಅಂದರೆ ಕಸ ಎಲ್ಲಿದೆ ಅಲ್ಲಿಷ್ಟೇ ತೆಗೆಯೋತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿರ್ತಕ್ಕಂಥ ಟ್ರ್ಯಾಕ್ಟರ್ಗಳಿವೆ. ಅದೇ ಥರ ಮಣ್ಣಿನ ಪರೀಕ್ಷೆ, ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಲಾರ್ದೇ ನಾವು ಬೀಜ ಬಿತ್ತನೆ ಮಾಡ್ತೀವಿ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿದರೆ, ನಿಮ್ಮ ಮಣ್ಣನ್ನು ಸ್ಕ್ಯಾನ್ ಮಾಡಿದರೆ ಮಣ್ಣಲ್ಲಿ ಎಷ್ಟು ಪೋಷಕಾಂಶ ಇದೆ, ಅದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು, ನಾವು ಎಷ್ಟು ಸೇರಿಸ್ಬೇಕು, ಯಾವಾಗ ಹೆಂಡಿ ಗೊಬ್ಬರ ಹಾಕಬೇಕು, ಯಾವಾಗ ವರ್ಮಿ ಕಾಂಪೋಸ್ಟ್ ಹಾಕಬೇಕು, ಯಾವಾಗ ಎರೆಜಲ ಹಾಕಬೇಕು, ಇವನ್ನೆಲ್ಲವನ್ನೂ ಸಹ ನಾವು ಅಳವಡಿಸ್ಕೊಳ್ಬೋದು. ಇನ್ನು ನಮ್ಮ ದೇಶದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಇದ್ರ ಬಗ್ಗೆ ಒಂದಿಷ್ಟು ಒಂದೆರಡು ಮಾತಾಡ್ತೀನಿ. ಸಾಗು ಬಾಗು ಅಂತ ಹೇಳಿಬಿಟ್ಟು ಒಂದು ಪ್ರಾಜೆಕ್ಟು ಭಾರತ ನಮ್ಮ ದೇಶದಲ್ಲಿ ತೆಲಂಗಾಣದಲ್ಲಿ ನಡೀತಾ ಇದೆ. 7,000 ಮೆಣಸಿನಕಾಯಿ ರೈತರು ಇದನ್ನ ಆಲ್ರೆಡಿ AI ಫಾರ್ AI ಅಂತ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಅಡಿಯಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಬೆಂಬಲಿತವಾಗಿ ಈ ಕಾರ್ಯಕ್ರಮನ ಆಲ್ರೆಡಿ ಮಾಡಿ 21% ಮೆಣಸಿನಕಾಯಿ ಇಳುವರಿ ಜಾಸ್ತಿ ತಗೊಂಡಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಬೇರೆ ಪ್ರಾಜೆಕ್ಟ್ಗಳನ್ನ ಹೇಳಬೇಕಾದ್ರೆ ಮೈಕ್ರೋಸಾಫ್ಟು ಮತ್ತು ICIR ಸ್ಯಾಟ್, ಇವು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ ಕೆಲಸ ಮಾಡಿ 3,000 ರೈತರಿಗೆ ಹತ್ತಿ, ಭತ್ತ, ರಾಗಿ, ನೆಲಗಡಲೆ ಮತ್ತು ಮೆಕ್ಕೆಜೋಳ ಬೆಳೆಗಳಲ್ಲಿ 10-30% ಇಳುವರಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿದ್ದು. ರೆಗ್ಯುಲರ್ ಬೆಳೆದ್ರೆ ಆಗಿರ್ತಿರಲಿಲ್ಲ. ಯಾಕೆ ಅನ್ನೋದನ್ನ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ.
ಆಂಧ್ರ ಪ್ರದೇಶದಲ್ಲಿ APA IMS ಅಂತ ಒಂದು ಪ್ರಾಜೆಕ್ಟ್ ನಡೆದಿದೆ. ಅಲ್ಲಿ ಏನಾಗಿದೆ,

0: ಇವರು ಎಲ್ಲವನ್ನ ಡಿಜಿಟಲ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಹೊಲದ ಬದುವೆಲ್ಲಿ ಬರುತ್ತೆ, ಪೈಪ್ಗಳು ಎಲ್ಲೋಗಿವೆ, ನೀರೆಷ್ಟಿದೆ, ಬೆಳೆ ಎಷ್ಟು ಡೆನ್ಸಿಟಿ ಹಾಕಿದ್ದೀರಾ, ಎಷ್ಟು ಗೊಬ್ಬರ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ತೂಕ ಇಳುವರಿ ಬರುತ್ತೆ, ಈ ಥರದ ಪ್ರಾಜೆಕ್ಟನ್ನು ಆಂಧ್ರಪ್ರದೇಶದಲ್ಲಿ ಮಾಡಿದ್ದಾರೆ. ಇನ್ನು ಭಾಳಷ್ಟು ಜನ ಡಾರ್ಲಿ ಎ ಚಾಟ್ ಬಾಟ್ ಅಂತ ನೋಡಿರ್ತೀರಿ, ಯಾವುದಾದ್ರೂ ರೈತರ ವೆಬ್ಸೈಟು, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಟರ್ನೆಟ್ಟಲ್ಲಿ ಇರತಕ್ಕಂಥ ವೆಬ್ಸೈಟ್ಗೆ ಹೋದರೆ ನೀವು ಕನ್ನಡದಲ್ಲಿ, ನಾನು ಜಮಖಂಡಿಯವನಪ್ಪ, ನಾನು ಈ ಸದ್ಯ ತೊಗರಿ ಕೊಯ್ಯಬೇಕು ಅಥವಾ ಹತ್ತಿ ಬಿಡಿಸ್ಬೇಕಂತ ಕೇಳಿದರೆ ಆಟೋಮೆಟಿಕ್ಕಾಗಿ ಕನ್ನಡದಾಗೆ ಕೊಡುತ್ತೆ ಅದು ಆನ್ಸರು. ಈಗ ಮಾಡಬೇಡ, ಮಳೆ ಬರೋದದ 2 ದಿವಸದಾಗ, ಈಗ ಮಾಡಿದೆ ಅಂದರೆ ಮತ್ತೆ ನೀರು ಒಣಗಕ್ಕಾಗಲ್ಲ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನೇನು ಅಳವಡೆ ಇದೆ ಅಂದರೆ, ಜಗತ್ತಿನ ಆಲ್ಮೋಸ್ಟ್ ಆಲ್ 120 ಭಾಷೆಗಳಲ್ಲಿ ನೀವು ಕನ್ವರ್ಟ್ ಮಾಡಿ ಆನ್ಸರ್ ಕೇಳ್ಬೋದು. ಹಿಂದಿಯಲ್ಲಿ ಮಾತಾಡಿ ಇಂಗ್ಲೀಷಲ್ಲಿ ಕೇಳ್ಬೋದು, ಇಂಗ್ಲೀಷಲ್ಲಿ ಮಾತಾಡಿ ಹಿಂದಿಯಲ್ಲಿ ಕೇಳ್ಬೋದು. ಈಗ ನೋಡಿರ್ತಾರೆ ನಮ್ಮ ಭಾರತ ದೇಶದ ಸನ್ಮಾನ್ ಪ್ರಧಾನ ಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದವರು ಬೇರೆ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ, ಇವ್ರಿಗೆ ಅರ್ಥ ಆಗ್ತಾ ಇರ್ತದೆ. ಇದಕ್ಕೆಲ್ಲ ಏನಪ್ಪ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಕೃತಕ ಬುದ್ಧಿಮತ್ತೆಯ ಕನ್ವರ್ಟರ್ ಹಾಕಿರ್ತಾರೆ ಹಿಂದ್ಗಡೆ. ಇನ್ನು ಬರ್ತಾ ಬರ್ತಾ ನಿಮ್ಮ ಮೊಬೈಲ್ ಏನಿದೆಯಲ್ಲ, ಮೊಬೈಲಲ್ಲಿ ಕಂಪ್ಯೂಟರಷ್ಟು ಪವರ್ಫುಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಿಪ್ ಬರ್ತಾ ಇದ್ದಾವೆ. ಇದರಿಂದ ನಿಮ್ಮ ಆ್ಯಪ್ಗಳು ಏನೇನು ನೀವು ಡೌನ್ಲೋಡ್ ಮಾಡ್ಕೋತಿರೋ ಫೇಸ್ಬುಕ್ಕು ಆ ಥರ, ಅದೇ ಥರ ನಮ್ಮ ದೀಕ್ಷಾ ಅಂತ ಒಂದು ಆ್ಯಪ್ ಇದೆ, ಸರ್ವೆದು ಬೆಳೆಗಳ ಬಗ್ಗೆ ಇದೆ, ಅವೆಲ್ಲವೂ ಆ್ಯಪ್ಗಳಲ್ಲಿ ಇನ್ನ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ಇದು ಒಂದು ಸಮರಿಯಾಗಿ ಹೇಳಬೇಕಂತಂದರೆ, ಕೃತಕ ಬುದ್ಧಿಮತ್ತೆ ರೈತರಿಗೆ ಮುಂದಿನ ದಿನಗಳಲ್ಲಿ ವರದಾನವಾಗಿ ಬರುತ್ತೆ. ಈ ಟೆಕ್ನಾಲಜಿನ ಎಲ್ಲ ಕ್ಷೇತ್ರಗಳಲ್ಲೂ ಬಳಸ್ಕೋತಾ ಇದ್ದಾರೆ. ಯಾಕೆ ಇದು ಇಷ್ಟು ನಮಗೆ ಇಂಪಾರ್ಟೆಂಟ್ ಇದೆ ಅಂದರೆ, ರೈತರು ಜಾಸ್ತಿ ಗೊತ್ತಿರಲಾರ್ದೇ ಗೊಬ್ಬರ ಜಾಸ್ತಿ ಹಾಕ್ತಾರೆ, ಗೊತ್ತಿರಲಾರ್ದೇ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡಿತಾರೆ, ಅಲ್ಲೇ ಅರ್ಧ ದುಡ್ಡು ಹೋಗಿರುತ್ತೆ. ಮತ್ತು ಕಳೆ ತೆಗೆಯುವಾಗ ತೆಗೆಯೋದಿಲ್ಲ, ಪೂರ ಹೆಚ್ಚಾದಾಗ ತೆಗೆಯೋಕ್ಕೆ ನೋಡ್ತಾರೆ. ಈ ಥರದ ಖರ್ಚುಗಳನ್ನು ಉಳಿಸೋದ್ರಿಂದ ಇಳುವರಿನ ಹೆಚ್ಚಿಗೆ ಮಾಡೋದ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೈತರಿಗೆ ಮುಂದಿನ ದಿನಗಳಲ್ಲಿ ಒಂದು ಹಾರ್ಟಿಕಲ್ಚರ್ ಕ್ರಾಪ್ ಆಗಿರಲಿ, ಅಗ್ರಿಕಲ್ಚರ್ ಕ್ರಾಪ್ ಆಗಿರಲಿ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು 2 ಮಾತುಗಳನ್ನು ಆಡೋಕ್ಕೆ ಯೂನಿವರ್ಸಿಟಿಯವರಿಗೂ ಮತ್ತು ಇಲ್ಲಿ ಇರತಕ್ಕಂಥ ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
1: ರೈತ ಬಾಂಧವರಿಗೆ ಕೇಳಿದ್ರಲ್ಲ, ಇದುವರೆಗೆ ಕೃತಕ ಬುದ್ಧಿಮತ್ತೆ ಕೃಷಿಯಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಎಂಬಂಥ ಒಂದು ಮಾಹಿತಿಯನ್ನು ತಜ್ಞರಾದಂತಹ ಡಾಕ್ಟರ್ ಬಸಯ್ಯ ಹಿರೇಮಠ ಅವರು ಮಾಹಿತಿಯನ್ನು ಮಾಡಿಕೊಟ್ರು. ರೈತ ಬಾಂಧವರಿಗೆ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-25% ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-73% ಮತ್ತು ಕನಿಷ್ಠ ಆರ್ದ್ರತೆ 52-53% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 10-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಮುಂದಿನ 24 ಗಂಟೆಗಳಲ್ಲಿ ಗುಡುಗು ಮಿಂಚು ಬಿರುಗಾಳಿ ಬಲವಾದ ಮೇಲ್ಮೈ ಗಾಳಿಯೊಂದಿಗೆ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಜಾನುವಾರುಗಳ ಪ್ರಾಣ ಹಾನಿಯಾಗಬಹುದು. ನಾಟಿ ಅಥವಾ ಬೆಳವಣಿಗೆ ಹಂತದ ಬೆಳೆಗಳು ಕಳಚಿ ಬೀಳುವ ಸಾಧ್ಯತೆ ಇರೋದ್ರಿಂದ ರೈತ ಬಾಂಧವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಡ್ಕೋಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳಗಳಲ್ಲಿ ಕಟ್ಟಬೇಕು. ಬೆಳೆಗಳಿಗೆ ಕೋಲು ಅಥವಾ ಹಗ್ಗದ ಸಹಾಯದಿಂದ ಆಧಾರ ನೀಡಬೇಕಾಗ್ತದೆ. ಇನ್ನು ಸದ್ಯ ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳೆ, ಸಾವೆ ಹಾಗೂ ಶೇಂಗಾ ಬಿತ್ತನೆಯನ್ನು ರೈತ ಬಾಂಧವರು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆ ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಎರಡು ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹೆಸರನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಅಣುಚಿವಿ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಅಂತಂದರೆ 10:20:0 ಸಾರಜನಕ ರಂಜಕ ಪೊಟಾಷ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತನೆಯ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಕೊಡಬೇಕಾಗ್ತದೆ. ಇನ್ನು ಹೆಸರು ಬೆಳೆಯಲ್ಲಿ ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿ ಮಿಥಾಲಿನ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡುಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ಗಂಟಲುಬೇನೆ ಪ್ರತಿ ವರ್ಷ ಈ ರೋಗ ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗಿರುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಕೇಳಿದ್ವಲ್ಲ ರೈತ ಬಾಂಧವರು ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಹಾಗಾದರೆ ರೈತ ಬಾಂಧವರಿಗೆ ಕೇಳೋಣ ಈ ದಿನದ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು, ಲಿಂಗಸ್ಗೂರು ಹಾಗೂ ಸಿಂಧನೂರು ಮತ್ತು ಮಾನವಿ ಇವರು ಕಳಿಸಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಮೊದಲಿಗೆ ನಮ್ಮ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ. ಕಡಲೆಕಾಳು ಜವಾರಿ ಸ್ಥಳೀಯ ಕನಿಷ್ಠ 5,769 ರೂಪಾಯಿಯಿಂದ 6,219. ಇನ್ನು ಹತ್ತಿ ಹೈಬ್ರಿಡ್ 44 9,388 ರೂಪಾಯಿಯಿಂದ 9,444. ಕಡಲೆ ನೆಲಗಡಲೆ ಸೇಂಗಾ ಘುಂಗ್ರಿ 6,755 ರೂಪಾಯಿಯಿಂದ 8,885. ಜೋಳ ಬಿಳಿ 3,100 ರೂಪಾಯಿಯಿಂದ 4,556. ಭತ್ತ ಸೋನಾ ಮಸೂರಿ 2,476 ರೂಪಾಯಿಯಿಂದ 2,787. ತೊಗರಿ ಕೆಂಪು 7,459 ರೂಪಾಯಿಯಿಂದ 7,579. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನವೀಯ ಧಾರಣೆ ಹೀಗಿದೆ. ಜೋಳ ಇತರೆ ಕನಿಷ್ಠ ಮತ್ತು ಗರಿಷ್ಠ 3,300 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 3,040 ರೂಪಾಯಿಯಿಂದ 3,300. ಅಕ್ಕಿ ಇತರೆ 2,700 ರೂಪಾಯಿಯಿಂದ 2,750. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗಸ್ಗೂರಿನ ಧಾರಣೆ. ಸಜ್ಜೆ ಹೈಬ್ರಿಡ್ 2,370 ರೂಪಾಯಿಯಿಂದ 2,490. ತೊಗರಿ 7,000 ರೂಪಾಯಿಯಿಂದ 7,600. ಇನ್ನು ನಮ್ಮ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಧಾರಣೆ ಹೀಗಿದೆ. ಕಡಲೆಕಾಳು ಆವರೇಜ್ ED 6,000 ರೂಪಾಯಿಂದ 6,200. ಭತ್ತ RNR ಹೊಸದು 2,196 ರೂಪಾಯಿಯಿಂದ 2,670. ಭತ್ತ RNR ಹಳೆಯದು 2,730 ರೂಪಾಯಿಯಿಂದ 3,330. ಅಕ್ಕಿ ನುಚ್ಚಕ್ಕಿ ಕನಿಷ್ಠ ಮತ್ತು ಗರಿಷ್ಠ 2,100 ರೂಪಾಯಿ. ಕೇಳಿದ್ರಲ್ಲ ರೈತ ಬಾಂಧವರು ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು, ಲಿಂಗಸಗೂರು, ಸಿಂಧನೂರು ಮತ್ತು ಮಾನವಿ ಇವರು ಕಳಿಸಿರುವ ಈ ದಿನದ ಪೇಟೆ ಧಾರಣೆಯನ್ನು ತಿಳ್ಕೊಂಡ್ರಿ.

ರೈತ ಬಾಂಧವರೇ, ಸಮಯ 7:21:22 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕೊರಟಿಕೆರ ಗ್ರಾಮದ ಚನ್ನಬಸವಣ್ಣ ಪೌಡ ಪಾಟೀಲ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು.

ಅವನಳೆದು ಒಮ್ಮೆನಾದರು ಶಿವನೆನಿರು ಬ್ರಹ್ಮನ ಧ್ಯಾನಿಸಿ ಅಮ್ಮವನಳೆದು.

ಹಾಡಿ ಹಾಡಿ ಕೊಂತು ಅದರ ಗುರುವೆ ಬೇಗೊಂಡು ಬೆಳಗಾದವ. ಹಾಡಿ ಹಾಡಿ ಕೊಂತು ಅದ.

ಸಬದಗ ಬಂದನ ಗಣನಾಥ ಕರಕ್ಕೆ ಪಾತ್ರೆ ಕಮಲದ ಹೂವ ಪೂಜ ಕಮುರುವಾತ ಕರಕ್ಕೆ ಪಾತ್ರೆ ಕಮಲದ ಹೂವ.

ಪ್ರಜ್ಞೆ ಮಾಡುವಂತ ನೀನೆ ಚಮರುವಂತ ಹೊರತವಿದ್ದ ನಿನ್ನಲ್ಲಿ ಪರೇಪ ಇಲಿಯ ಮ್ಯಾಲ ಚಾಮ್ರಾಜ ಚಮರುವಂತ ನೀನೆ.

0: ಶ್ರೋತೃ ಬಾಂಧವರು ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಡೊಳ್ಳಿನ ಪದಗಳನ್ನು ಆಲಿಸಿದ್ರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸಮಯ 7:34 ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91.3% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6ರ ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ 6ರ ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6ರ ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡಾ 43.9%ರಿಂದ ಶೇಕಡಾ 76%ಕ್ಕೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡಾ 38%ರಿಂದ ಶೇಕಡಾ 90%ರವರೆಗೆ ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡಾ 46%ರಿಂದ 91%ಕ್ಕೆ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡಾ 87%ಕ್ಕೆ ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡಾ 5%ರಿಂದ ಶೇಕಡಾ 60.2%ಕ್ಕೆ ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಕಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟಿನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿಸಲಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ KL ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಾಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹಾ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 1,50,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಭಾರತದ 16 ಸದಸ್ಯರನ್ನೊಳಗೊಂಡ T20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲಿಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಬೆಂಗಳೂರು ಐಐಎಸ್ಸಿ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಶ್ಲಾಘನೆ. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ನೂತನ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜೂರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಂಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಮತ್ತು ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಹರಿ, ಲಂಗ್ಡಾ, ಬೆಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ನಡೆಸುತ್ತಿರುವಂತಹ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400ರಿಂದ 1,500 ವರ್ಷಗಳಷ್ಟು ಹಳೆಯ ತಾಮ್ರ ಫಲಕಗಳ ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜ್ಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದು ಹೇಳಿದ್ದಾರೆ.
4: ಹಮ್ ಭಾರತೀಯೋ ಮೇ ಖಗೋಳ ವಿಜ್ಞಾನ ಯಾನಿ ಆಸ್ಟ್ರೋನಾಮಿ ಕೋ ಲೇಕರ್ ಹಮೇಶಾ ವಿಶೇಷ ಆಕರ್ಷಣ ರಹಾ ಹೈ ಹಮಾರೆ ದೇಶ ಮೇ ಆಜ್ ಭಿ ಸದಿಯೋ ಪುರಾನಿ ಅಬ್ಸರ್ವೇಟರೀಸ್ ಮೌಜೂದ್ ಹೈ ಯಹಾ ಅದ್ಭುತ ಮ್ಯಾಥಮೆಟಿಕಲ್ ಡಿಸ್ಕವರೀಸ್ ಹುಯಿ ಹೈ ನೆವಿಗೇಷನ್ ಹೋ ಪಂಚಾಂಗ ಹೋ ಯಾ ಹಮಾರೆ ಪರ್ವ ತ್ಯೋಹಾರ ಇನ್ ಸಬ್ ಕಾ ಸಂಬಂಧ ಆಕಾಶ ಔರ್ ತಾರೋ ಸೆ ರಹಾ ಹೈ ಹಮಾರೆ ಯಹಾ ಆಸ್ಟ್ರೋನಾಮಿ ನೇ ಹರ್ ಪೀಢಿ ಮೇ ಕೌತೂಹಲ ಜಗಾಯಾ ಹೈ ಉಸೆ ಎಕ್ಸ್ಪ್ಲೋರೇಷನ್ ಕೆ ಲಿಯೆ ಪ್ರೇರಿತ ಕಿಯಾ ಹೈ और आज के युवाओं में भी इसे लेकर काफी उत्साह दिखाई देता है। आजकल आप भी देखते होंगे देश भर में एस्ट्रोनॉमी क्लब्स तेजी से लोकप्रिय हो रहे हैं। बड़े शहरों से लेकर छोटे कस्बों तक, स्कूलों से लेकर पार्कों तक इनकी गतिविधियां दिखाई देती हैं। मुझे बेंगलोर एस्ट्रोनॉमिकल सोसाइटी के बारे में जानकारी मिली। यहाँ ऑब्जर्वेशनल सेशंस आयोजित किए जाते हैं। इस संस्था ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है। खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है। रात में तारों को निहारना अपने आप में अद्भुत अनुभव होता है। एस्ट्रो केरला नाम की एक संस्था

0: लाइब्रेरी और टेलीस्कोप लाइब्रेरी की सुविधा भी है। मैं आईसेक का भी जिक्र करना चाहूंगा। यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है। मैं युवाओं से आग्रह करूंगा कि वे किसी एस्ट्रोनॉमी क्लब से जरूर जुड़े और इन छुट्टियों में किसी प्लेनेटेरियम को भी जरूर देखने जाए।
1: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಆರ್ BAS ಇಸ್ ಎ ನಾನ್ ಪ್ರಾಫಿಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ವಿ ಪ್ರಮೋಟ್ ಆಸ್ಟ್ರೋನಮಿ ಆಸ್ ಎ ಹಾಬಿ ಟು ಆಲ್ ಜನರಲ್ ಪಬ್ಲಿಕ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಕಾಲೇಜಸ್ ಹೂ ಆಸ್ಪೈರ್ ಎ ಕೆರಿಯರ್ ಇನ್ ಆಸ್ಟ್ರೋನಮಿ. ವಿ ಕಂಡಕ್ಟ್ ಪ್ರೈಮರಿಲಿ 4 types ಆಫ್ ಆಕ್ಟಿವಿಟೀಸ್. 1 ವಿ ಡೂ ಔಟ್ರೀಚ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವೇರ್ ವಿ ಇನ್ಕಲ್ಕೇಟ್ ಕ್ಯೂರಿಯಾಸಿಟಿ ಇನ್ ಸ್ಟೂಡೆಂಟ್. ಸೊ ವಿ ಡೂ ಇಟ್ ಆಲ್ ಓವರ್ ಕರ್ನಾಟಕ, ತಮಿಳುನಾಡು, ಎನಿವೇರ್ ರಿಕ್ವೆಸ್ಟ್ ಕಮ್ಸ್ ಫ್ರಮ್. ದಿ ಸೆಕೆಂಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಡೂ ಫಾರ್ ದಿ ಜನರಲ್ ಪಬ್ಲಿಕ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅ ಸ್ಟಾರ್ ಪಾರ್ಟಿ ವೇರ್ ಅಂಡರ್ ಡಾರ್ಕ್ ಸ್ಕೈಸ್ ಹೂಎವರ್ ಇಸ್ ರಿಜಿಸ್ಟರ್ಡ್ ಅಸ್ ಕ್ಯಾನ್ ಕಮ್ ಅಂಡ್ ದೆನ್ ದೇ ಡೂ ಸ್ಟಾರ್ ಗೇಜಿಂಗ್ ವಿತ್ ಅಸ್ ಥ್ರೂ ದ ನೈಟ್. ಮೋಸ್ಟ್ ಆಫ್ ದ ವಾಲಂಟಿಯರ್ಸ್ ಹೂ ಬ್ರಿಂಗ್ ದರ್ ಎಕ್ವಿಪ್ಮೆಂಟ್ ವಿಲ್ ಶೋ ಕೇಸ್ ಟು ಪೀಪಲ್ ಅಬೌಟ್ ಸ್ಟಾರ್ ಕ್ಲಸ್ಟರ್ಸ್, ಗ್ಯಾಲಕ್ಸೀಸ್ ಎಕ್ಸೆಟ್ರಾ. ದ ಥರ್ಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅಸ್ 1-day ವರ್ಕ್ಶಾಪ್ಸ್ ಫಾರ್ ಆಸ್ಟ್ರೋನಮಿ ಎಂಥೂಸಿಯಸ್ಟ್ ವೇರ್ ದೇ ವಾಂಟ್ ಟು ನೋ ಹೌ ಟು ಇದರ್ ಸ್ಟಾರ್ಟ್ ಅ ಕೆರಿಯರ್ ಇನ್ ಆಸ್ಟ್ರೋನಮಿ ಆರ್ ಹೌ ಟು ಸ್ಟಾರ್ಟ್ ದೇರ್ ಹಾಬಿ ಅಂಡ್ ಸಸ್ಟೈನ್ ದ ಹಾಬಿ. ದಿಸ್ 1-day ವರ್ಕ್ಶಾಪ್ ವಿ ಕಂಡಕ್ಟ್ ಪಾರ್ಟ್ನರ್ಶಿಪ್ ವಿತ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಬ್ಯಾಂಗ್ಲೂರ್.
1: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಹಾಗೂ ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲ ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವ ಆರ್ಥಿಕ ಹಾನಿ ಹಾಗೂ ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ

0: ಐಸಿಆರ್ಐ ಎಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ನ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕರ್ನಾಟಕದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಲ್ಲಿನ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟ್ರೀಯ ಮಟ್ಟದ ಪುರಸ್ಕಾರಕ್ಕೆ ಪಾತ್ರವಾಗಿರುವಂತಹ ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
3: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಯುವರತ್ನ ಚಿತ್ರಕ್ಕಾಗಿ ನಕಾಶ್ ಆಜೀಸ್ ಅವರು ಹಾಡಿರುವ ಒಂದು ಗೀತೆ, ಸಂತೋಷ್ ಆನಂದರಾಮ್ ಅವರ ಗೀತ ರಚನೆಗೆ ತಮನ್ ಎಸ್ ಎಸ್ ಅವರ ಸಂಗೀತವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಡಾಕ್ಟರ್ ರಾಜ್ಕುಮಾರ್ ಅವರ ಆದನೆಯಲ್ಲಿ ಸ್ತ್ರೀ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಆಕಾಶವಾಣಿ ಬೆಂಗಳೂರು ಭಾವಗೀತೆಗಳು. ರಿತ್ವಿಕ್ ರಾಜನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಡಾಕ್ಟರ್ HS ವೆಂಕಟೇಶಮೂರ್ತಿಯವರ ರಚನೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ.

0: ಇದುವರೆಗೆ ರಿತ್ವಿಕ್ ರಾಜನ್ ಅವರಿಂದ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಮೂಡಿಬರಲಿದೆ. ಭಾಗವಹಿಸ್ತಾರೆ ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ತ್ಯಾಮಗುಂಡ್ಲು. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಈ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ 12 ವರ್ಷಗಳನ್ನು ಸಮಗ್ರ ಭಾರತದ ಅಭಿವೃದ್ಧಿಯ ಪರ್ವಕಾಲ ಎಂದೇ ಕರೆಯಲಾಗುತ್ತಿದೆ. ಅದರಲ್ಲೂ ಆರ್ಥಿಕ ಕ್ಷೇತ್ರದ ಪ್ರಗತಿ ಮತ್ತು ಸುಧಾರಣೆಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾವೆ. ಹಾಗಾದರೆ ಆರ್ಥಿಕ ಪ್ರಗತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ವಿನೂತನವಾದಂಥ ಸ್ಪರ್ಶವನ್ನು ನೀಡಿತು, ಈ 12 ವರ್ಷಗಳಲ್ಲಿ ಕೊಟ್ಟ ಆದ್ಯತೆಗಳೇನು ಎಂಬ ಬಗ್ಗೆ ಮಾಹಿತಿ ನೀಡ್ತಾ ನಮ್ಮ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಆರ್ ರತ್ನಮ್ಮನವರು. ಡಾಕ್ಟರ್ ಆರ್ ರತ್ನಮ್ಮನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ, ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಲವು ಕೃತಿಗಳನ್ನು ಮತ್ತು ಲೇಖನಗಳನ್ನು ಬರೆದಿರತಕ್ಕಂಥ ಇವರು ಆರ್ಥಿಕ ಚಿಂತಕಿಯಾಗೂ ಕೂಡ ಹೆಸರು ಮಾಡಿದ್ದಾರೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ವಿಷಯ ಕುರಿತಂಥ ಚರ್ಚೆಗೆ ನಾನು ಡಾಕ್ಟರ್ ಆರ್ ರತ್ನಮ್ಮನವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: 12 ವರ್ಷ ಯಶಸ್ವಿ ವರ್ಷ, ಇದನ್ನ ಅಭಿವೃದ್ಧಿಯ ಪರ್ವಕಾಲ, ಹೊಸ ಶಕೆ ಅಂತ ಕೂಡ ಅನೇಕ ಜನ ತಮ್ಮಂಥ ತಜ್ಞರು ಕರೀತಾ ಇದ್ದಾರೆ. ಈ 12 ವರ್ಷ ಕೇಂದ್ರ ಸರ್ಕಾರದ ಒಟ್ಟು ಸುಧಾರಣಾ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಚಿತ್ರಣವನ್ನ ನೀವು ಕೊಡ್ಲಿಕ್ಕೆ ಸಾಧ್ಯನಾ?
3: ಖಂಡಿತ ಸರ್. 2014 ಈಗ 2026 ಈ ಅವಧಿ ಗಮನಿಸಿದಾಗ ಬಹುಶಃ ನಮ್ಮ ಭಾರತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳೇ ಮುಂದೆ ನಮ್ಮ ಭಾರತ ವಿಶ್ವದ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವ ಜಾರಿಗೆ ಬಂದ GST ಇರಬಹುದು, ಅದರ ಜೊತೆಗೆ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಲ್ಲಾದ ಬಹುಮಟ್ಟಿನ ಸುಧಾರಣೆ, ಜೊತೆಗೆ ನಮ್ಮ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿ, ಇದು ವಿಶ್ವದಲ್ಲಿ ನಮ್ಮ ಭಾರತ ಮೊದಲ ಸ್ಥಾನವನ್ನು ಪಡೆದಿದೆ ನಮ್ಮಲ್ಲಿ ನಗದು ರಹಿತ ಒಂದು ಹಣದ ವರ್ಗಾವಣೆ ದೃಷ್ಟಿಯಿಂದ. ಜೊತೆಗೆ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ ಭಾರತ, ಜೊತೆಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ನಮ್ಮಲ್ಲಿ ಹೆದ್ದಾರಿಗಳಿರ್ಬೋದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣಗಳಿರ್ಬೋದು, ಬಂದರುಗಳು, ಅಥವಾ ನಾವು ಭಾರತಮಾಲಾ ಸಾಗರಮಾಲಾ ಯೋಜನೆಗಳು, ಹೀಗೆ ವೇಗವಾಗಿ ನಮ್ಮಲ್ಲಿ ಸಾರಿಗೆಯ ಒಂದು ವ್ಯವಸ್ಥೆ ಇರಬಹುದು, ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರ, ಅದರ ಜೊತೆಗೆ ನಾವು ಸ್ಟಾರ್ಟ್ಅಪ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, MSME ಅಭಿವೃದ್ಧಿ ಇರಬಹುದು, ಇವುಗಳ ಮೂಲಕ ನಮ್ಮಲ್ಲಿ ಎಲ್ಲರೂ ಒಳಗೊಳ್ಳುವಿಕೆಯ ಮೂಲಕ ನಾವು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡಕ್ಕೆ ಸಾಕಷ್ಟು ಮುನ್ನುಡಿ ಹಾಕಿರುವಂತಹ ಯೋಜನೆಗಳಾಗಿದೆ.
2: ಸಬ್ಕಾ ವಿಕಾಸ್
3: ಅಂತ ಹೇಳ್ಬೋದು.
2: ಒಂದು ಅಭಿವೃದ್ಧಿ ಇಡೀ ದೇಶದ ಜನರನ್ನ ಒಳಗೊಂಡು ಮುನ್ನಡಿಬೇಕದು,
3: ಹೌದು,
2: ಅಥವಾ ಅದು ಸಾಕಾರ ಆಗ್ಬೇಕು,
3: ಹೌದು.
2: ಅದು ಈ 12 ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಬಳಸ್ತಾ ಇದ್ದಂತ ಈ ಪದಗಳಿಗೆ ಒಂದ್ ರೀತಿ ಒತ್ತಾಸೆಯಾಗಿದೆ.
3: ನಿಜ ಸರ್. ವ್ಯಕ್ತಿಯಿಂದ ಸಮಾಜ ಸರ್, ಯಾಕೆಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯು ನೇರವಾಗಿ ಆರ್ಥಿಕತೆಯಲ್ಲಿ ಪಾಲ್ಗೊಂಡಾಗ, ಭಾಗವಹಿಸಿದಾಗ, ಆತ ಸ್ವಾವಲಂಬಿ ಆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗತ್ತೆ. ಈ ಅಂಶವನ್ನೇ ಗಮನದಲ್ಲಿಟ್ಕೊಂಡು ತಳಮಟ್ಟದ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಅನೇಕ ಆರ್ಥಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದ್ದು ಈ ಒಂದು ಸರ್ಕಾರದ ಸಾಧನೆಯೇ ಅಂತ ಹೇಳ್ಬೋದಾಗಿದೆ.
2: ನನಗೆ ಇಲ್ಲಿ ಆರ್ಥಿಕ ಪ್ರಗತಿಗೆ ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಆರ್ಥಿಕ ಪ್ರಗತಿನೇ, ಆದರೆ ಒಟ್ಟು 12 ವರ್ಷಗಳ ಒಂದು ಚಿತ್ರ, ಸಮಗ್ರ ಭಾರತದ ಚಿತ್ರಣ ಅಂದಾಗ ಅಲ್ಲಿ ಸಾಮಾಜಿಕ, ರಾಜಕೀಯ,
3: ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಮ್ಮಲ್ಲಿ ಮತ್ತೆ ಸಾಂಸ್ಕೃತಿಕವಾಗಿರ್ಬಹುದು, ರಕ್ಷಣಾ ದೃಷ್ಟಿಯಿಂದ ಇರ್ಬೋದು, ವಿಶ್ವದಲ್ಲಿರುವಂತ ಎಲ್ಲಾ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದರ ಒಂದು ಪಾಲ್ಗೊಳ್ಳುವಿಕೆ, ಇದರ ಸ್ಥಾನಮಾನ, ಹೀಗೆ ನಾವು ಸಮಗ್ರವಾಗಿ ಗಮನಿಸ್ಕೊಂಡು ಹೋದಾಗ ಅನೇಕ ಯೋಜನೆಗಳು ಸಾಕಷ್ಟು ಪ್ರಗತಿಗೆ ಕಾರಣವಾಗಿದೆ. ಕೆಲವು ಕಾರ್ಯಕ್ರಮಗಳಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಇರಬಹುದು, ಅದರ ಜೊತೆಗೆ ಉಜ್ವಲ ಯೋಜನೆ, ನಮ್ಗೆಲ್ಲ ಗೊತ್ತಿದೆ ಹೆಣ್ಮಕ್ಕಳ ಸಲುವಾಗಿ ಬಡ ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಉಚಿತ ಎಲ್ ಪಿ ಹಸಿ ಗ್ಯಾಸ್ ವಿತರಣೆ ಇರ್ಬೋದು, ಅವರ ಆರೋಗ್ಯ ಸಂರಕ್ಷಣೆಗೆ ತಂದ ಉಜ್ವಲ ಯೋಜನೆ, ಹಾಗೂ ನಮ್ಮ ರೈತರ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಅಥವಾ ನಮಗೆ ಈಗಾಗಲೇ ಗೊತ್ತಿದೆ ನಮ್ಮ ರೈತರ ಒಂದು ನಿಧಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ 6,000 ರುಗಳ ಆರ್ಥಿಕ ಸಹಾಯ ಇರಬಹುದು. ಅದ್ರ ಜೊತೆಗೆ ಅಂದ್ರೆ ನಮ್ಮಲ್ಲಿ DBT ಅಂತ ನೇರ ಹಣ ವರ್ಗಾವಣೆ, ನಮ್ಮಲ್ಲಿ ಆರೋಗ್ಯ ಸಂರಕ್ಷಣೆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಗಳಿರ್ಬೋದು, ಮುದ್ರಾ ಯೋಜನೆ, ಇದರ ಬಗ್ಗೆ ಬಹಳಷ್ಟು ನಮ್ಮಲ್ಲಿ ಎಲ್ಲರ ಒಳಗೊಳ್ಳುವಿಕೆಗೆ ಇದೊಂದು ಉತ್ತಮವಾದಂತಹ ಯೋಜನೆ. ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಅತಿ ಮುಖ್ಯವಾದ ಯೋಜನೆ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಇರ್ಬೋದು, PM ಆವಾಸ್ ಯೋಜನೆ, ಪ್ರತಿಯೊಬ್ಬರಿಗೂ ಸಹ ಮನೆ ನಿರ್ಮಾಣ ಅದರ ಮುಖ್ಯ ಗುರಿ ಆಗಿದೆ. ಅಂದ್ರೆ ಎಲ್ಲರಿಗೂ ಮನೆ ಗುರಿ ಹೊಂದಿದಂತಹ PM ಆವಾಸ್ ಯೋಜನೆ ಇರ್ಬೋದು, ಸ್ಕಿಲ್ ಇಂಡಿಯಾ. ಈಗ ನಮ್ಮಲ್ಲಿ ಇಂದು ಮುಖ್ಯವಾಗಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯ ಇರುತ್ತೆ. ನೋಡಿ, ಒಂದು 1,000-1,500 ಉದ್ಯೋಗಗಳು ಖಾಲಿ ಇದೆ, ಆದ್ರೆ ಆ ಉದ್ಯೋಗ ಮಾಡಕ್ಕೆ ಬೇಕಿರುವಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇರೋದು ಮುಖ್ಯವಾದ ಕಾರಣ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವಶ್ಯವಿರುವಂತ ಎಲ್ಲರಿಗೂ ಸಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ, ಅವರಿಗೆ ಹಣಕಾಸಿನ ಸಹಾಯ, ಸಾಲ ಸೌಲಭ್ಯಗಳು, ಸಬ್ಸಿಡಿ, ಜೊತೆಗೆ ತಂತ್ರಜ್ಞಾನದ ನೆರವು, ಮಾರುಕಟ್ಟೆ, ಹೀಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಸರ್ಕಾರ ಸಹಕಾರವನ್ನ ಕೊಡ್ತಾ ಇದೆ, ನೆರವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಶುದ್ಧ ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಇರ್ಬೋದು, ಘರ್ ಘರ್ ಮೇ ನಲ್ ಅಥವಾ ಗಂಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ, ವಿದೇಶಾಂಗ ನೀತಿ ಇರ್ಬೋದು, ಹೀಗೆ ಓವರ್ಆಲ್ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಸಾಕಷ್ಟು ಯೋಜನೆಗಳು ನಮ್ಮ ಇಡೀ ಭಾರತವನ್ನ ಶರವೇಗದಲ್ಲಿ ಮುನ್ನಡೆಯುವಲ್ಲಿ ಪ್ರಮುಖ ಪಾತ್ರಗಳು ವಹಿಸ್ತಾ ಇದೆ.
2: ಒಟ್ಟು ಕಾರ್ಯಕ್ರಮಗಳ ಒಂದು ಪಟ್ಟಿನೇ ಕೊಟ್ಬಿಟ್ರಿ, ಈಗ ಪ್ರತಿ ಕಾರ್ಯಕ್ರಮದ ಸಮಗ್ರ ವಿವರಣೆಯನ್ನ ನೋಡ್ತಾ ಹೋಗೋಣ. ಡಿಜಿಟಲ್ ಕ್ರಾಂತಿ ಅಂತೂ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದ್ ಕಡೆ ಓದ್ತಾ ಇದೆ, 140 ಕೋಟಿಗೂ ಹೆಚ್ಚು ಜನ ಈ ಡಿಜಿಟಲ್ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ದೊಡ್ಡ ಕ್ರಾಂತಿ ಇದು.
3: ಹೌದು ಸರ್.
2: ಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ.
3: ಮುಖ್ಯವಾಗಿ ನಮ್ಮಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಸುಧಾರಣೆ ಅಂತ ಹೇಳ್ಬೋದು, ಅದು ಸರ್ಕಾರ, ಉದ್ಯಮಗಳು ಮತ್ತು ನಾಗರಿಕರ ನಡುವೆ ಸೇವೆಗಳ ವಿತರಣೆಯು ಶೀಘ್ರವಾಗಿ, ಸುಲಭವಾಗಿ, ಪಾರದರ್ಶಕವಾಗಿ ನಡೆಯುವ ಸಲುವಾಗಿ ಜಾರಿಗೆ ತಂದ ಯೋಜನೆ ಡಿಜಿಟಲ್ ಕ್ರಾಂತಿ. 2015 ನಮ್ಗೆಲ್ಲ ಗೊತ್ತಿದೆ ಜಾರಿಗೆ ತರಲಾಯಿತು.

0: ಈ ಡಿಜಿಟಲ್ ವಲಯ ಮುಖ್ಯ ಉದ್ದೇಶ ಏನು ಅಂದರೆ ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂಥದ್ದು ಮುಖ್ಯವಾದ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮಲ್ಲಿ ಈ UPI ಇರ್ಬೋದು. ಈ UPI ಸೇವೆ ಅಂದರೆ ನಗದುರಹಿತ ವಹಿವಾಟುಗಳಲ್ಲಿ ನಮ್ಮ ಭಾರತ ಇಂದು ಮುಂಚೂಣಿಯ ರಾಷ್ಟ್ರ ಆಗಿದೆ ಅಂದರೆ ಈ ಡಿಜಿಟಲ್ ಕ್ರಾಂತಿನೇ ಮುಖ್ಯವಾದಂಥ ಕಾರಣ. ನಮ್ಮಲ್ಲಿ ನೋಡಿ, ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿ ಇರಬಹುದು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು, ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಪ್ರತಿಯೊಬ್ಬ ಜನಸಾಮಾನ್ಯರು, ನಾಗರಿಕರು ಸಹ ಇಂದು ಸುಲಭವಾಗಿ ಡಿಜಿಟಲ್ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಾವು ಬರೀ ಹೇಗಾಗತ್ತೆ, ಇದು ಹೇಗೆ ಸಾಧ್ಯ ಆಗತ್ತೆ, ಪಾಪ ಅನಕ್ಷರಿಸ್ತಿರ್ತಾರೆ, ನಮ್ಮ ಹಳ್ಳಿಯಲ್ಲಿ ಯಾವುದೋ ಒಂದು ಸಂತೆಯಲ್ಲಿ ಮಾರುವಂತ 80 ವರ್ಷದ ಅಜ್ಜಿ ಮಾರ್ತಿರ್ತಾರೆ ಏನೆಲ್ಲೋ, ಅವ್ರಿಗೆಲ್ಲ ಹೆಂಗಾಗತ್ತೆ ಅಂತ ನಾವು ಬಹಳ ಆಶ್ಚರ್ಯವಾಗಿದ್ವಿ. ಬಟ್ ಈಗ ನೋಡ್ತಿದ್ದಾಗ ಬಹುಶಃ ಪ್ರತಿಯೊಬ್ಬರು ಸಹ ನಮ್ಮಲ್ಲಿ QR ಕೋಡ್ ಇಟ್ಕೊಂಡು, ಸ್ಕ್ಯಾನರ್ಸ್ ಇಟ್ಕೊಂಡು, ಸೊಪ್ಪ ಮಾರೋ ಅಜ್ಜಿಯಿಂದ ಹಿಡಿದು
1: ವ್ಯಾಪಾರಸ್ಥರು ಅಥವಾ ಸಾಮಾನ್ಯ ಗ್ರಾಹಕ ಕೂಡ
0: ಹೌದು
1: ಅದನ್ನ
0: ಬಳಕೆಯನ್ನ ಮಾಡ್ತಿರೋದ್ ನೋಡಿದಾಗ ಬಹುಶಃ ನೋಡಿ ಹೇಗೆ ಕನಸು ನನಸಾಯ್ತು ಅನ್ನೋದು ಬಹಳ ಸಾಕ್ಷಿ ಇದೆ ನಮ್ಗೆ. ಅದರ ಜೊತೆಗೆ ನಮ್ಮಲ್ಲಿ ಜಾಮ್ ಅಂತ, ಜಾಮ್ ಅಂದ್ರೆ ಒಂದು ಜನ್ಧನ್, ಆಧಾರ್, ಏ ಅಂದ್ರೆ ಆಧಾರ್, ಎಂ ಅಂದ್ರೆ ಮೊಬೈಲ್. ಅಂದ್ರೆ ಹೇಗೆ ನಾವು ಜನ್ಧನ ಜನರಿಗೆ ನಾವು ಹಣ ವರ್ಗಾವಣೆ ಮಾಡಿದಾಗ ಮೊದಲು ಪಾರದರ್ಶಕತೆ ಇರಲಿಲ್ಲ, ವಂಚನೆ ಅಥವಾ ಸೋರಿಕೆ ಆಗ್ತಿತ್ತು, ಭ್ರಷ್ಟಾಚಾರ ಆಗ್ತಿತ್ತು. ಸೊ ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಯಾರು ನಿಜವಾದ ಫಲಾನುಭವಿಗಳೋ ಅವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಯೋಜನೆಗಳು ಇದರ ಮೂಲಕ ಬಹಳ ಸುಲಭೀಕರಣ, ಸರಳೀಕರಣ ಆಯಿತು ಅಂತ ಹೇಳ್ಬೋದಾಗಿದೆ.
1: ಈ ಜನ್ಧನ್ ಅಂದ ಕೂಡಲೇ ಎಷ್ಟು ಮಟ್ಟಿಗೆ ಅದು ಜನರನ್ನ ಪ್ರಭಾವಿಸ್ತು ಅಂತ ಅಂದ್ರೆ, ಬ್ಯಾಂಕ್ಗಳ ಕಡೆ ತಿರುಗಿ ನೋಡದೇ ಇದ್ದವರು ಕೂಡ ಹೋಗಿ ಕ್ಯೂ ನಿಂತ್ಕೊಳ್ಳೋ ಬಂದ್ಬಿಡ್ತಾರೆ ಜನ್ಧನ್ ಖಾತೆ ಓಪನ್ ಮಾಡೋದಕ್ಕೆ. ಅದು ಬಹುಶಃ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ನಾವು ಇನ್ನೂ ಮಾತಾಡುವ ಸಂದರ್ಭದಲ್ಲೇನೆ ಜನ್ಧನ್ ಯೋಜನೆ ಆ ಲಿಟ್ರಸಿನ ಸಾಕಾರ.
0: ಹೌದು ಸರ್, ಖಂಡಿತ. ಯಾಕಂದ್ರೆ ಎಷ್ಟು ಸಂತೋಷ ಅನ್ಸುತ್ತೆ, ಪ್ರತಿಯೊಬ್ಬರು ಸಹ ಇಂದು ಬ್ಯಾಂಕ್ ಖಾತೆಗಳ ಮೂಲಕವೇ, ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಇದು ಬಹಳಷ್ಟು ಜನಪ್ರಿಯ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ ಸರ್, ಇದು ಡಿಜಿ ಲಾಕರ್. ಇವಾಗ ನಾವು ಪ್ರತಿಯೊಂದು ಮಾಸ್ಕ್ ಕಾರ್ಡ್ಗೆ ನಾವು ನಿಂತ್ಕೋಬೇಕಾಗಿತ್ತು ಅಥವಾ ಸಾಕಷ್ಟು ಆ ಬಗ್ಗೆ ಗೊಂದಲಗಳಿತ್ತು. ಅದೇ ಈಗ ನಮ್ಮ ಡಿಜಿ ಲಾಕರ್ ಬಂದು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳಿರಬಹುದು ಅಥವಾ ಆಮೇಲೆ ವಾಹನ ಪರವಾನಗಿಗಳಿರಬಹುದು, ಪ್ರತಿಯೊಂದು ನಾವು ಸರ್ಕಾರಿ ದಾಖಲೆಗಳನ್ನ ನಾವು ಡಿಜಿಟೀಕರಣದ ಮೂಲಕವೇ ನಾವು ಪಡೆಯೋದಕ್ಕೆ ಅವಕಾಶ ಇದೆ.
1: ಆರ್ಥಿಕ ಪ್ರಗತಿಯಿಂದಾಗ ಕೇವಲ ಹಣಕಾಸು ಅಥವಾ ವ್ಯವಹಾರ ವ್ಯಾಪಾರ ಅಷ್ಟೇ ಅಲ್ಲ,
0: ಹೌದು
1: ಶಿಕ್ಷಣನ ಕೂಡ ಮುಖ್ಯ ಆಗುತ್ತೆ. ಒಂದು ಬಹಳ ದೊಡ್ಡ ಮಾನದಂಡನೆ ಶಿಕ್ಷಣ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪೂರಕವಾಗಿ ಅದಕ್ಕೆ ಕೆಲಸ ಮಾಡ್ತಾರೆ.
0: ಅದಕ್ಕೆ ಈ ಶಿಕ್ಷಣ ಅಂತೀವಿ ಸರ್. ಅಂದ್ರೆ ಈ ಎಜುಕೇಶನ್ ಅಂದ್ರೆ ಇವಾಗ ನಮ್ಮೆಲ್ಲರೂ ಆನ್ಲೈನ್ ಮೂಲಕವೇ ಅಥವಾ ತಮ್ಮ ಒಂದು ಮೊಬೈಲ್ ಮೂಲಕವೇ ಇವತ್ತು ಶಿಕ್ಷಣ ಒಂದು ಕ್ಷೇತ್ರದ ವಿಸ್ತರಣೆ ಆಗ್ತಿದೆ. ಈ ನಾನು ಮನೇಲಿ ಕುತ್ಕೊಂಡು ಯಾವುದೇ ಪದವಿ ಪಡ್ಬೋದು, ಓದ್ಕೋಬಹುದು, ತಿಳ್ಕೊಳ್ಬಹುದು, ಜ್ಞಾನಾರ್ಜನೆ ಮಾಡ್ಬೋದು. ಸೊ ಇವೆಲ್ಲ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯೂ ಆಗಿದೆ ಅಂತ ಹೇಳ್ಬೋದು ಸರ್, ಈ ಒಂದು ಡಿಜಿಟಲೀಕರಣದಿಂದ. ಅದ್ರ ಜೊತೆಗೆ ನಮ್ಮಲ್ಲಿ ಈ ನ್ಯಾಮ್ ಬಹಳ ಇದು ಫೇಮಸ್ ಇದೆ. ಈ ನ್ಯಾಮ್ ಅಂದ್ರೆ ನಮ್ಮಲ್ಲಿ ಹೇಗೆ ಇದು ರೈತರಿಗೆ ವಿಶೇಷವಾಗಿ ಒಂದು ಮಾರುಕಟ್ಟೆಯ ಅಭಿವೃದ್ಧಿ, ರೈತರು ಸಹ ತಮ್ಮ ಆನ್ಲೈನ್ ವ್ಯವಹಾರದ ಮೂಲಕ ಅವರು ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ತಮ್ಮ ಕೃಷಿ ವಸ್ತುಗಳನ್ನ, ತರಕಾರಿ ಸೊಪ್ಪಿನಿಂದ ಹಿಡಿದು ಅಥವಾ ಹಣ್ಣು ತರಕಾರಿಯಿಂದ ಮಾರುವಂತಹ ಒಂದು ಸುಲಭ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ಅವರು ಡಿಜಿಟಲ್ ವ್ಯವಹಾರಗಳ ಮೂಲಕ ಸಾಕಷ್ಟು ಅವರ ಮಾರುಕಟ್ಟೆ ಕ್ಷೇತ್ರದ ವೃದ್ಧಿಯ ಜೊತೆಗೆ ಹಣ ಅಥವಾ ಅವರ ಆದಾಯ ಗಳಿಕೆಯಲ್ಲೂ ಸಹ ಇದು ಮುಖ್ಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಡಿಜಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಭಾರತ್ ನೆಟ್ ಅಂತ, ಬರೀ ನಾವು ನಗರಗಳು ಪಟ್ಟಣಗಳು ಇಲ್ಲಿ ಮಾತ್ರ ನಮ್ಗೆ ಇಂಟರ್ನೆಟ್ ಸೌಕರ್ಯ ಅಥವಾ ಇವೆಲ್ಲ ಸಾಧ್ಯ ಆಗತ್ತೆ ಅಂತ. ಸೊ ಈ ಸಲುವಾಗಿ ಭಾರತ್ ನೆಟ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಹ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡ್ತಿದೆ. ಅಂದ್ರೆ ಇಲ್ಲಿ ಬ್ರಾಡ್ ಬ್ಯಾಂಡ್ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ನಮ್ಮ ನಗರ ಹಳ್ಳಿಗಳಿರುವ ಅಂತರವನ್ನು ಸಹ ಕಡಿಮೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಹೇಳಿದ್ವಲ್ಲ ಸರ್, ಈ ಆರೋಗ್ಯ ಅಥವಾ ನಮ್ಮಲ್ಲಿ ಟೆಲಿಮೆಡಿಸಿನ್ ಇರ್ಬೋದು ಅಥವಾ ನಮ್ಮಲ್ಲಿ ಶಿಕ್ಷಣ ಇರ್ಬೋದು ಅಥವಾ ನಾವು ಇವಾಗ ಯೂಟ್ಯೂಬ್ ಅಲ್ಲಿ ಅಥವಾ ನಾವು ಏನೇ ನಮ್ಗೆ ಬೇಕಿರುವಂತಹ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಾವು ಹೇಗೆ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದಾಗಿದೆ, ನಮ್ಗೆ ಬೇಕಿರೋ ದಾಖಲೆಗಳನ್ನ ತರಿಸ್ಕೊಳ್ಬಹುದು ಅಥವಾ ಮಾಡ್ಕೊಳ್ಳೋದಕ್ಕೆ ತುಂಬಾ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ನಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಸೇವೆಗಳು, ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು ಅಥವಾ ನಮ್ಮ ಭೂ ದಾಖಲೆಗಳಿರ್ಬೋದು, ಜನ್ಮ ಮರಣ ಪ್ರಮಾಣ ಪತ್ರಗಳಿರ್ಬಹುದು, ಇವೆಲ್ಲವನ್ನು ಸಹ ನಾವು ಪಡೆಯೋದಕ್ಕೆ ನನ್ನ ಮೊಬೈಲಲ್ಲೇ ಅಥವಾ ನಮ್ಮ ಮನೆ ಬಾಗಿಲಿಗೆ ನನ್ನ ಜೊತೆಗೆ ಇರೋದಕ್ಕೆ ಅಂದ್ರೆ ಇವು ಡಿಜಿಟಲ್ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ ಸರ್.
1: ಸುಧಾರಣೆಗಳಿಗೆ
0: ಹೌದು ಸರ್,
1: ಇವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ, ಹಾಗೆಯೇ ರೈತರ ಬದುಕು ಹಸನಾಗುವಂಥದ್ದು, ಆಮೇಲೆ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದಂಥ ಜನ, ಈಗ ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗಿದೆ.
0: ಹೌದು,
1: GST ಬಗ್ಗೆ ಆಗಲೇ ಪ್ರಸ್ತಾಪ ಮಾಡಿದ್ರಿ ತಾವು, ಒಂದು ದೇಶ ಒಂದು ತೆರಿಗೆ,
0: ಒಂದು ದೇಶ ಒಂದು ತೆರಿಗೆ,
1: ಅದು ಜಗತ್ತಿನ ಗಮನ ಸೆಳೆದಂತ ಮತ್ತೊಂದು ಕಾರ್ಯಕ್ರಮ ಭಾರತದ ಮೂಲಕ.
0: ಜಿ ಎಸ್ ಟಿ ಸರ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಮ್ಮಲ್ಲಿ ಡಜನ್ ಗಟ್ಟಲೆ ಪರೋಕ್ಷ ತೆರಿಗೆಗಳಿದ್ವು ಸರ್. ನಮ್ಮಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ತೆರಿಗೆಗಳಲ್ಲಿ ಎರಡು ವಿಧ.
1: ಹೌದು, ಆಯಾ ರಾಜ್ಯ ಸೀಮಿತ.
0: ಹೌದು ಸರ್,
1: 500ಕ್ಕೂ ಹೆಚ್ಚು ತೆರಿಗೆಗಳು ಅಂತ ಎಲ್ಲ ಓದ್ತಾ ಇದ್ದೆ ನಾನು.
0: ಹೌದು ಸರ್, ಖಂಡಿತ. ಎಲ್ಲರಿಗೂ ಎಷ್ಟೊಂದು ಒತ್ತಡ ಅಥವಾ ತುಂಬಾ ಭಾರ ನಮ್ಮ ಜನರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು ಜಿ ಎಸ್ ಟಿನ ಅಳವಡಿಸಿಕೊಂಡು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದಾಗ ಸೊ ನಮ್ಮ ಭಾರತವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನದ ಫಲವಾಗಿ ಈ ಜಿ ಎಸ್ ಟಿಯನ್ನು 2017 ರಲ್ಲಿ ಜಾರಿಗೆಗೊಳಿಸಲಾಯಿತು. ಅಂದ್ರೆ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಜಾರಿಗೊಳಿಸಲಾದ ಯೋಜನೆಯ ಜಿ ಎಸ್ ಟಿ ಅಂತ ಹೇಳ್ಬೋದು. ಈ ಜಿ ಎಸ್ ಟಿ ನೋಡಿ, ನಮ್ಗೆ ಗಮನಿಸಿದಾಗ ಅತ್ಯಲ್ಪ ಅವಧಿಯಲ್ಲಿ ಅತಿ ಹೆಚ್ಚು ಆದಾಯವನ್ನ ಗಳಿಸಿದ ತೆರಿಗೆಗಳಲ್ಲಿ ಈ ಜಿ ಎಸ್ ಟಿನೂ ಒಂದಾಗಿದೆ. ಈಗ ಮೊದಲೆರಡ ಸ್ಥಾನ ಜೊತೆಗೆ ಮೂರನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಳ್ಳುವ ಮಟ್ಟಿಗೆ ನಮ್ಮಲ್ಲಿ ಜಿ ಎಸ್ ಟಿ ಇಂದ ಹೆಚ್ಚು ಆದಾಯ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 2017-18 9.5 ಲಕ್ಷ ಕೋಟಿ ಆದಾಯ ಜಿ ಎಸ್ ಟಿ ಇಂದ ಬಂದಿದ್ರೆ 2022-23 ಒಂದು ಸಾಲಿನಲ್ಲಿ 19.5 ಲಕ್ಷ ಕೋಟಿ ಏರಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಹೌದು ಸರ್. ಮತ್ತೆ ಏಪ್ರಿಲ್ 2026 2.42 ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಗಮನಿಸಿದಾಗ ಇದೊಂದು ಸ್ಥಿರ ಬೆಳವಣಿಗೆ ಅಂತ, ಮೊದಲು ಫ್ಲಕ್ಚುಯೇಷನ್ಸ್ ನಮ್ಮಲ್ಲಿ ಇತ್ತು, ಈಗ ಒಂದು ಸ್ಥಿಮಿತತೆ, ಆರ್ಥಿಕ ಸ್ಥಿಮಿತತೆ, ಪ್ರಗತಿ ಸಾಧಿಸಬೇಕು ಅಂದ್ರೆ ನಮ್ಗೆ ಸ್ಥಿರ ಆದಾಯ ಬರೋದು ಬಹಳ ಮುಖ್ಯ. ಸೊ ಈ ಒಂದು ಸ್ಥಿರ ಆದಾಯವನ್ನು ತಂದುಕೊಡುವಲ್ಲಿ ಜಿ ಎಸ್ ಟಿ ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ವ್ಯಾಪಾರ ವಾಣಿಜ್ಯದಲ್ಲಿ ಸೋರಿಕೆ.
0: ಹೌದು ಸರ್, ಸೋರಿಕೆ ಹಾಕ್ತಿತ್ತು,
1: ವಂಚನೆ,
0: ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ವಂಚನೆ, ಬಹುತೇಕವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ,
1: ಪಾರದರ್ಶಕತೆ
0: ಇರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲಾ ವ್ಯಾಪಾರಿಗಳು ಇಂದು ಬಹುತೇಕವಾಗಿ ತೆರಿಗೆ ಜಾಲಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಈ ಮೂಲಕ ನಮ್ಮಲ್ಲಿ ಯಾಕೆ ಅಂದ್ರೆ ಇದೇ ಸೇಮ್ ಡಿಜಿಟಲ್ ವ್ಯವಹಾರಗಳು ಮತ್ತೆ ಅಧಿಕೃತ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಇವೆಲ್ಲವೂ ಸಹ ಪಾರದರ್ಶಕತೆ ಇರೋದ್ರಿಂದ ಯಾರ್ಯಾರ ನಿಗದಿತ ಆದಾಯಕ್ಕಿಂತ ಹೆಚ್ಚು ಪಡೀತಾರೋ ಅವರೆಲ್ಲರೂ ಸಹ ಇಂದು ತೆರಿಗೆಯ ಒಂದು ಜಾಲಕ್ಕೆ
1: ಅಥವಾ
0: ಒಳಪಟ್ಟಿದ್ದಾರೆ. ಈ ಮೂಲಕ ತಂತಾನೇ ದೇಶದ ಆದಾಯ ಹೆಚ್ಚಾಗುವಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಕೊಡುಗೆ ಬಹಳ ದೊಡ್ಡದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ 12 ವರ್ಷಗಳ ಅವಧಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅವಕಾಶವನ್ನು ಕೊಡ್ತು. ಎಂಎಸ್ಎಂಇಗಳು, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ನಿಂತರು. ಇದ್ರ ಬಗ್ಗೆ ಒಂದಷ್ಟು.
0: ನಮ್ಮಲ್ಲಿ ಕೃಷಿ ದೇಶದ ಬೆನ್ನೆಲುಬು, ನಮ್ಗೆ ಕೃಷಿಗೆ ಸಾಕಷ್ಟು ನಮ್ಮಲ್ಲಿ ಹೆಚ್ಚು ಉದ್ಯೋಗದ ನಿಂತಿದ್ದಾರೆ.
1: ಕೈಗಾರಿಕೆ ಮಾಡಿ.
0: ಹೌದೌದು. ಆದ್ರೆ ಈಗ ನಮ್ಮಲ್ಲಿ ಕೃಷಿಗೆ ಮೂಲಾಧಾರ ನಮ್ಮ ಕೈಗಾರಿಕೆಗಳು ಆಗಿದೆ ಅಂತ ಹೇಳ್ಬೋದು. ನಮ್ಗೆಲ್ಲ ಈ ಕೈಗಾರಿಕೆಗಳು ನಮ್ಮ ದೇಶದ ಮೂಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದು ದೇಶ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ.
1: ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೂಳೆಗಳು
0: ಗಟ್ಟಿಯಿರ್ಬೇಕು. ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಸೊ ಆ ದೇಶ ಕೈಗಾರಿಕಾ ದೃಷ್ಟಿಯಿಂದ ಅದು ಬಲಿಷ್ಠವಾದಾಗ ಮಾತ್ರ ಪ್ರಗತಿ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಸರ್ವೇಶ್ವರಯ್ಯವರು ಕೈಗಾರಿಕೀಕರಣ ಮೇಲ್ಮ ವಿನಾಶ ಅಂತ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಬೃಹತ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಆದ್ರೆ ಈ ಒಂದು ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ದೊಡ್ಡ ಬೃಹತ್ ಕೈಗಾರಿಕೆಗಳು, ಕಾರ್ಪೊರೇಟ್ ವಲಯದ ಜೊತೆಗೆ ನಮ್ಮಲ್ಲಿ ಎಂಎಸ್ಎಂಇ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ ಎಂಎಸ್ಎಂಇ ನಮ್ಮಲ್ಲಿ ಈ ಕೊಡುವಾಗ ಸಾಲವನ್ನ ಇದು 4 ಭಾಗ ಮಾಡಿದೆ. ಅದೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ಶಿಶು, ಕಿಶೋರ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ ಸಾಲವನ್ನ 4 ವರ್ಗ ಮಾಡಿದೆ. ಏನು ಈ ಶಿಶು ಅಂದ್ರೆ ಆಗ ತಾನೇ ಒಂದು ಹುಟ್ಟಿದಂತಹ ಸ್ಥಾಪನೆಯಾದ ಕೈಗಾರಿಕೆಗಳು, ಇವುಗಳಿಗೆ ಸರ್ಕಾರ 50,000 ಸಾಲ ಸೌಲಭ್ಯವನ್ನು ನೀಡುತ್ತೆ. ಹೊಸದಾಗಿ ಸ್ಥಾಪನೆ ಆದಂತಹ ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ 50,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಇನ್ನು ಕಿಶೋರ್ ಅಂದ್ರೆ ಈಗ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದಲ್ಲಿ ಇರುವಂತಹ ಒಂದು ಸಣ್ಣ ಕೈಗಾರಿಕೆಗಳಿಗೆ, ಹೌದು, ಆಗಿರುವಂತಹ ಕೈಗಾರಿಕೆಗಳಿಗೆ 50,000-5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ನಂತರ ತರುಣ್ ಅಂತಂದ್ರೆ ಅದು ಯುವ ಅಂದ್ರೆ ಅದೆಲ್ಲ ಒಂದ್ ಕಡೆ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದ ಜೊತೆಗೆ, ಹೌದು ಸರ್, ಎಲ್ಲಿ ವಿಸ್ತರಣೆ ಉದ್ಯಮ ಸ್ಥಾಪನೆ ಜೊತೆ ವಿಸ್ತರಣೆ ಒಂದು ಸಣ್ಣ ಕೈಗಾರಿಕೆಗಳಿಗೆ 5-10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಮತ್ತೆ ತರುಣ್ ಪ್ಲಸ್ ಅಂತಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಈ ನಮ್ಮಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆದು ಆ ಮುದ್ರಾ ಸಾಲಗಳನ್ನ ಯಶಸ್ವಿ ಯಶಸ್ವಿಯಾಗಿ ಮರುಪಾವತಿ ಮಾಡುವಂತಹ ಉದ್ಯಮಗಳಿಗೆ 10 ಲಕ್ಷದಿಂದ 20 ಲಕ್ಷದವರೆಗೆ ಸಾಲವನ್ನು ಕೊಡುತ್ತೆ. ಸೊ ಹೀಗೆ ಯಾರು ಸುಲಭವಾಗಿ ಅಥವಾ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರೋ ಸಾಲವನ್ನು, ಸೊ ಅವರೊಳಗೆ ಹೆಚ್ಚು ಮೊತ್ತದ ಸಾಲವನ್ನು ಕೊಡುವ ಮೂಲಕ ಇನ್ನಷ್ಟು ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗೋಕ್ಕೆ, ಉದ್ಯಮ ವಿಸ್ತರಣೆಗೆ, ನಮಗೆಲ್ಲ ಗೊತ್ತಿದೆ ಒಂದು ಉದ್ಯಮ ಸ್ಥಾಪನೆ ಆಯಿತು ಅಂದರೆ 100 ಜನರಿಗೆ ಉದ್ಯೋಗಾವಕಾಶ ಸಿಗತ್ತೆ ಅಂತ ಅರ್ಥ. ಹೀಗೆ ವಿಸ್ತರಣೆಯ ಮೂಲಕ ಒಂದು ಉದ್ಯಮದ ಪ್ರಗತಿಯ ಜೊತೆಗೆ ಸಮಾಜ ಸಮುದಾಯ ತಂತಾನೇ ಪ್ರಗತಿ ಆಗುತ್ತೆ. ಸೊ ಈ ಸಲುವಾಗಿ ನಮ್ಮ ಸರ್ಕಾರ ಈ ಒಂದು ಮುದ್ರಾ ಸಾಲ ಸೌಲಭ್ಯವನ್ನು ಕೊಡ್ತಿರುವಂತಹದ್ದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ನಮ್ಮ ಈ ಮುದ್ರಾ ಸೌಲಭ್ಯ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಪ್ರಮುಖವಾದ ಯೋಜನೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮಲ್ಲಿ MSMEಗೆ 2014 8.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ರೆ 2024 27.23 ಲಕ್ಷ ಕೋಟಿಯಷ್ಟು ಸಾಲ ಏರಿಕೆ ಆಗಿರೋದು, ವಿಸ್ತರಣೆ ಆಗಿರೋದು ಒಂದು ಮುಖ್ಯವಾದ ಅಂಶ. ಜೊತೆಗೆ 2024-25 ನಮ್ಮಲ್ಲಿ 33.65 ಲಕ್ಷ ಕೋಟಿ ಸಾಲವನ್ನು ಮಂಜೂರಿಯನ್ನು ಮಾಡಲಾಗಿದೆ. ಅಂದರೆ ನಮ್ಮಲ್ಲಿ ಯಾಕೆ ಅಂತಂದರೆ, ಸೊ ಈ ಮೂಲಕ ನಮ್ಮಲ್ಲಿ ಸಣ್ಣ ಸೂಕ್ಷ್ಮ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ ಆಗಲಿ. ಏಕೆಂದರೆ ದೇಶದ ಬೆನ್ನೆಲುಬು ಕೃಷಿ, ಅದರ ಜೊತೆಗೆ ನಮ್ಮ MSMEಗಳು ದೇಶದ ಬೆನ್ನೆಲುಬು ಆಗಿದೆ ಅಂತ ಹೇಳ್ಬೋದಾಗಿದೆ ಸರ್.
1: ಅದರಲ್ಲೂ ಈ MSMEಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದು, ಇಂಪಾರ್ಟೆನ್ಸ್ ಕೊಟ್ಟಿದ್ದು ಬಹುಶಃ ಕೋವಿಡ್ ನಂತರದ ಕೂಗು, MSMEಗಳಿಂದ ಬಂದಂತ ಕೂಗು. ಯಾಕೆಂದ್ರೆ ಆ ಟೈಮಲ್ಲಿ MSMEಗಳು ಸಂಪೂರ್ಣವಾಗಿ ನೆಲಕಚ್ಚಿದ ಸಂದರ್ಭ, ಅದರಿಂದ ಚೇತರಿಸಿಕೊಳ್ಬೇಕು ಅಂದ್ರೆ ಈ ಸಹಾಯ ಬೇಕೇ ಬೇಕಿತ್ತು.
0: ನೋಡಿ ಸರ್, ಈಗ MSMEಗಳು ನಮ್ಮ ಒಟ್ಟು ದೇಶೀಯ GDPಗೆ 31%ಕ್ಕಿಂತ ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇದೆ. ಮತ್ತೆ ನಮ್ಮ ಹೆಚ್ಚು ರಫ್ತು ಮಾಡ್ತಿರುವಂತ ವಸ್ತುಗಳಲ್ಲಿ MSME ವಸ್ತುಗಳ ಒಂದು ಪಾಲು 48%ಕ್ಕಿಂತ ಹೆಚ್ಚಿದೆ. ಮತ್ತು ಒಟ್ಟು ಉದ್ಯೋಗಾವಕಾಶ ಸೃಷ್ಟಿಯ ಸುಮಾರು 32.82 ಕೋಟಿಯಷ್ಟಕ್ಕಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನು ನಮ್ಮ MSME ನೀಡಿದೆ ಅಂತ ಹೇಳ್ಬೋದು. ನಮ್ಮ ಭಾರತದಾದ್ಯಂತ ನಮ್ಮಲ್ಲಿ ಒಂದು 8 ಲಕ್ಷಕ್ಕಿಂತಲೂ ಹೆಚ್ಚು MSME ಘಟಕಗಳು ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಅನೇಕ MSMEಗಳು ನೋಂದಾವಣೆಯನ್ನು ಮಾಡಿಕೊಂಡಿದೆ ಅಂದಾಗ, ನಮ್ಮಲ್ಲಿ ಜನ ಹೇಗೆ ಒಂದು ಉತ್ತೇಜನ ಕೊಟ್ಟಾಗ ಹೇಗೆ ಮುಂದೆ ಬರ್ತಾರೆ, ಸ್ವಉದ್ಯೋಗ ಅಥವಾ ಉದ್ಯಮಶೀಲತೆ ಸ್ವಾವಲಂಬನೆ ಗಳಿಸೋಕ್ಕೆ ಹೇಗೆ ಪ್ರಯತ್ನಶೀಲರಾಗ್ತಾರೆ, ಆತ್ಮನಿರ್ಭರ ನಡೆಸೋದಕ್ಕೆ ಹೇಗೆ ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಯೋಜನೆ ಸರ್.
1: ಅಂದ್ರೆ ಈಗ ನಾವು ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ.
0: ಹೌದು ಸರ್, ಹೌದು.
1: ಬೇರೆ ದೇಶಗಳಿಗೆ ಎಷ್ಟೋ ಸಹಾಯ ಹಸ್ತವನ್ನ ಚಾಚಿರುವಂತ ಉದಾಹರಣೆಗಳಿದೆ ಈ ಕಾರ್ಯಕ್ರಮಗಳ ಮೂಲಕ. ಈ ವಿದೇಶಗಳಿಗೆ ನೀಡುವಂತ ಸಹಾಯ ಅಥವಾ ವಿದೇಶಗಳಿಂದ ನಾವು ಪಡ್ಕೊಳ್ತಕ್ಕಂತ ಸಹಾಯಕ್ಕೆ G20 ಅಥವಾ ವಿದೇಶಿ ನೇರ ಹೂಡಿಕೆ ಕೂಡ ಮುಖ್ಯ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಮೇಡಮ್.
0: ಯಾವ ದೇಶವೂ ಸ್ವಾವಲಂಬಿ ಅಲ್ಲ ಸರ್, ನಾವು ಪ್ರತಿಯೊಂದು ವಿಷಯದಲ್ಲೂ ಬೇರೆ ದೇಶದ ಮೇಲೆ ಅವಲಂಬನೆ ಆಗ್ಲೇಬೇಕಾಗುತ್ತೆ. ನಾನು ಅಭಿವೃದ್ಧಿ ಸಾಧಿಸಬೇಕು, ಪ್ರಗತಿ ಸಾಧಿಸಬೇಕು, ಯೋಜನೆಗಳು ಬಹೋನ್ನತವಾಗಿದೆ, ಆದರೆ ಎಲ್ಲ ಯೋಜನೆಗಳನ್ನು ನಾನು ಜಾರಿಗೊಳಿಸಬೇಕು ಅಂದರೆ ಅತ್ಯಕ್ಕೆ ಅತ್ಯವಶ್ಯಕವಾಗಿ ನನಗೆ ಬಂಡವಾಳ ಬೇಕೇ ಬೇಕು. ಸೊ ನನ್ನಲ್ಲಿ ಕೊರತೆ ಇದ್ದಾಗ ನಾನು ಖಂಡಿತ ನಾನು ವಿದೇಶಗಳಿಂದ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ, ಆದರೆ ಅದನ್ನು ತೀರಿಸುವಂತಹ ಮರುಪಾವತಿ ಮಾಡುವಂತಹ ಅಥವಾ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ವಿದೇಶಿ ನೇರ ಹೂಡಿಕೆ ಮುಖ್ಯ ಪಾತ್ರ ವಹಿಸಿದೆ. ಸೊ ಇಂತಹ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ಬೋದು, ನಮ್ಮಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ, ಅಂದ್ರೆ ನಮ್ಮ ಭಾರತ ಸರ್ಕಾರ ಹೇಗೆ ಬಿಸ್ನೆಸ್ ಅನ್ನ ನಾವು ಈಸಿಯಾಗಿ ಮಾಡಬೇಕು ಅನ್ನೋ ಕೆಲವು ಸುಧಾರಣೆಗಳು ಅವಶ್ಯಕತೆ ಇದೆ. ನೋಡಿ, ಕಾರ್ಮಿಕರ ಕಾನೂನುಗಳ ಸುಧಾರಣೆ ಇರ್ಬೋದು, ತೆರಿಗೆ ವ್ಯವಸ್ಥೆ ಸರಳೀಕರಣ ಇರಬಹುದು, GST ಇರಬಹುದು, ಅಥವಾ ಡಿಜಿಟಲ್ ಕ್ರಾಂತಿ ಇರಬಹುದು, ಇವೆಲ್ಲವುಗಳಿಂದ FDI ವಿಶ್ವಾಸ ಹೆಚ್ಚಾಗಿ ನಮ್ಮಲ್ಲಿ ಬಹುತೇಕವಾಗಿ ಇಂದು ಎಲ್ಲಾ ದೇಶಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ವಿಶ್ವದ ಹೂಡಿಕೆಯತ್ತ ನಮ್ಮ ಭಾರತದತ್ತ ಗಮನ ಹರಿಸ್ತಿರೋದು ಅನ್ನೋದು ಒಂದು ವಿಶೇಷವಾದ ಅಂಶ ಆಗಿದೆ. ನೋಡಿ, ನಮ್ಮಲ್ಲಿ ನೇರ ವಿದೇಶಿ ಹೂಡಿಕೆ 2013-14 ಸುಮಾರು $36 ಬಿಲಿಯನ್ ಇತ್ತು. ಈಗ 2024-25 ಅಂಕಿಅಂಶಗಳು ನೋಡಿದಾಗ 81.04 ಬಿಲಿಯನ್ ಗೆ ಹೆಚ್ಚಾಗಿದೆ ಅಂದಾಗ ಸುಮಾರು 14% ಅಷ್ಟು ವಿದೇಶಿ ಹೂಡಿಕೆ ನಮ್ಮಲ್ಲಿ ಹೆಚ್ಚಾಗ್ತಿದೆ, ಅದು ಗಮನಿಸಬೇಕಾಗಿರುವ ಅಂಶ. ಮತ್ತೆ ನಮ್ಮಲ್ಲಿ April 2000 ವರ್ಷದಿಂದ 2024 ವರೆಗೆ ನಮ್ಮ ಭಾರತಕ್ಕೆ ಬಂದ FDI ಹರಿವು ಎಷ್ಟಿದೆ ಅಂದ್ರೆ $1 ಟ್ರಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಸೊ ಇದು ಜಾಗತಿಕ ಹೂಡಿಕೆಯ ಒಂದು ಸುರಕ್ಷಿತ ತಾಣವಾಗಿಯೂ ಸಹ ನಮ್ಮ ಭಾರತ ಮಾರ್ಪಾಡಾಗಿದೆ ಅಂತ ಹೇಳುವಂತದ್ದು ಬಹಳ
1: ಹೂಡಿಕೆಗಿದ್ದಂತ ಅನೇಕ ನಿರ್ಬಂಧಗಳನ್ನು
0: ಉದಾರೀಕರಣ ಅಂತಾನೂ ಹೇಳ್ಬೋದು. ನಮ್ಮಲ್ಲಿ ಉದಾರೀಕರಣ,
1: ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಭಾರತದ ಕಡೆ ಒಂದ್ಸರಿ ನೋಡೋಣ. ಯಾಕೆಂದ್ರೆ ಇವೆಲ್ಲವೂ ಕೂಡ ಸರಳಗೊಳಿಸಿದ್ರಿಂದ, ಸುಗಮಗೊಳಿಸಿರೋದ್ರಿಂದ ನಿರ್ಬಂಧ ಇದೆ,
0: ಆದ್ರೆ ಅದನ್ನ ಒಂದು ಸುರಕ್ಷಿತ ನಮ್ಮ ದೇಶ ಸುರಕ್ಷತೆಯನ್ನ ಆರೋಗ್ಯವನ್ನ ಭದ್ರತೆನ ಗಮನದಲ್ಲಿ ಇಟ್ಟುಕೊಂಡು ಸೊ ಅವುಗಳ ಬೆಳವಣಿಗೆ ಮೂಲಕ ನಮ್ಮ ದೇಶದ ಬೆಳವಣಿಗೆಗೆ ಏನ್ ಬೇಕು ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡುತ್ತಾ ದೇಶವನ್ನ ಮುನ್ನಡೆಸುವಂತ ಒಂದು ಪ್ರಯತ್ನವನ್ನ
1: ಮಾಡಿ ಗ್ರೂಪ್ 20 ಇದರಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದ್ದೀವಿ.
0: ಹೌದು ಸರ್, ನೋಡಿ G20 Group 20 ನಮ್ಮ ಭಾರತ 2023 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಏನು ಅಂದ್ರೆ ಈ G20 ಇದೇನು ವಿಶ್ವ ವ್ಯಾಪಾರ ಆಗತ್ತೆ, ಅದರ ಶೇಕಡ 75% ವ್ಯಾಪಾರ ಈ G20 ಇಂದಾನೆ ಆಗತ್ತೆ ಅನ್ನೋದು ಒಂದು ಗಮನಿಸಬೇಕಾಗಿರುವ ಅಂಶ ಸರ್.

0: ವೇದಿಕೆ ಆಗಿ ನಮ್ಮ ಭಾರತನೂ ಬಲಗೊಳ್ತಿದೆ, ಪ್ರಗತಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ನಮ್ಮ ಜಾಗತಿಕ ನಾಯಕತ್ವದ ಬಲ ಹೆಚ್ಚಾಗ್ತಿದೆ, ಜೊತೆಗೆ G20 ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಧ್ವನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಇಡೀ ವಿಶ್ವದ ರಾಷ್ಟ್ರಗಳ ಆರ್ಥಿಕ ಮತ್ತೆ ಭದ್ರತಾ ಸಹಕಾರಕ್ಕೆ ವೃದ್ಧಿಸಲು ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ, ವಿಶೇಷವಾಗಿ ನಮ್ಮಲ್ಲಿ ಇದೊಂದು ಥೀಮ್ ಇದೆ ಸರ್. ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ G20 ಅದೊಂದು ಘೋಷಣೆಯನ್ನ ಮಾಡ್ತು. ಏನು ಅಂತಂದ್ರೆ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಅಂತ, ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ಭವಿಷ್ಯ ಅಂತ. ಅದು ವಸುದೈವ ಕುಟುಂಬಕಂ ಅಂತಾನು ಹೇಳ್ಬೋದು. ಅದರಿಂದ ಸುಸ್ಥಿರ ಅಭಿವೃದ್ಧಿ, ಯಾಕೆ ಇರುವುದೊಂದೇ ಭೂಮಿ, ಈ ಭೂಮಂಡಲದಲ್ಲಿ ಮಾತ್ರ ಸಕಲ ಜೀವರಾಶಿಗಳು ಜೀವಯೋಗ್ಯವಾಗಿರುವಂತಹ ಪ್ರದೇಶ. ಆದ್ರಿಂದ ಇದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ ಸಾಧಿಸಬೇಕು, ನಮ್ಮ ಮುಂದಿನ ಪೀಳಿಗೆಯೂ ಸಹ
1: ಅಭಿವೃದ್ಧಿನೂ ಆಗ್ಬೇಕು. ಅಭಿವೃದ್ಧಿ ಒಂದೇ ಅಲ್ಲ,
0: ಹೌದು,
1: ಅಭಿವೃದ್ಧಿಯ ಜೊತೆ ಜೊತೆಗೆ ಈ ಸುಸ್ಥಿರತೆಯನ್ನ,
0: ಹೌದು,
1: ಈ ಭೂಮಂಡಲವನ್ನು ಉಳಿಸಿಕೊಳ್ಳಬೇಕು,
0: ಪರಿಸರದ ಸಂರಕ್ಷಣೆ ಮಾಡುವ ದಿಸೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆ ದೃಷ್ಟಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಿರೋದು ಒಂದು ಮುಖ್ಯವಾದ ಅಂಶ ಸರ್. ಸೊ ಜೊತೆಗೆ ಇಡೀ ನಮ್ಮ ಭಾರತದಲ್ಲಿ ಹೇಗೆ UPI ಮತ್ತೆ ಆಧಾರ್ ಮಾದರಿಯಲ್ಲೇ ವಿಶ್ವದಲ್ಲೂ ಸಹ ಇದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕುರಿತು ಜಾಗತಿಕವಾಗಿ ಗಮನವನ್ನ ಸರಿತಾ ಇದೆ. ಜೊತೆಗೆ ನಮ್ಮ ಭಾರತ ಈಗಾಗಲೇ ಹೇಳಿದ್ನಲ್ವ ಸರ್, ಹವಾಮಾನ ಇರ್ಬೋದು ಅಥವಾ ನಮ್ಮಲ್ಲಿ ಆರ್ಥಿಕ ಸ್ಥಿರತೆ ಇರ್ಬೋದು, ಸೊ ಇವೆಲ್ಲಗಳ ಕಡೆ ಇದು ಹೆಚ್ಚು ಗಮನವನ್ನ ವಹಿಸ್ತಾ ಇದೆ. ಸೊ ಇದು G20 ನಮ್ಮ ಭಾರತ ಒಂದು ಮುಖ್ಯ ಪಾತ್ರನ ವಹಿಸ್ತಾ ಇದೆ.
1: ಭಾರತದ ಕಡೆ ಬಹಳ ಭರವಸೆಯಿಂದ ನೋಡುವಂತ ರಾಷ್ಟ್ರಗಳಿದ್ದಾವೆ.
0: ಹೌದು ಸರ್,
1: ಈಗ ನಮ್ಗೆ ಮುಂದಿನ ಗುರಿ ವಿಕಸಿತ ಭಾರತದ ಪರಿಕಲ್ಪನೆ, ಅಭಿವೃದ್ಧಿಯ ಪರ್ವವನ್ನ ಸಾಧಿಸ್ತಾನೆ ಆ ಗುರಿಯ ಕಡೆ ನೋಡಬೇಕಾಗುತ್ತೆ. ಈಗ ತುಂಬಾ ಜನ ನಾವು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಎಲ್ಲಿದ್ದೀವಿ?
0: ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಸರ್. ನಮ್ಮಲ್ಲಿ ಲಾಸ್ಟ್ ನಮ್ಮಲ್ಲಿ 5ನೇ ಸ್ಥಾನದಲ್ಲಿತ್ತು, ಸೂಪರ್ ಪವರ್ ಟಾಪ್ 5 ಕಂಟ್ರಿ ಆಗಿತ್ತು. ಈಗ ನಮ್ಮಲ್ಲಿ 4ನೇ ಸ್ಥಾನದಲ್ಲಿ ಇರುವಂತದ್ದು ಖುಷಿಯ ಸಂಗತಿ. ಇನ್ನೂ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಇನ್ನೂ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಅಥವಾ ವಿಶ್ವ ಆರ್ಥಿಕ ತಜ್ಞರು ಚಿಂತಕರು ಒಂದು ಉತ್ತಮ ಭವಿಷ್ಯ ನುಡಿತಾ ಇದೆ, ನಮ್ಮ ಭಾರತ ಇನ್ನೂ ಸೂಪರ್ ಪವರ್ ಕಂಟ್ರಿ ಆಗತ್ತೆ ಅಥವಾ ಆರ್ಥಿಕವಾಗಿ ಅತಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವ ರಾಷ್ಟ್ರವಾಗಲಿದೆ,
1: ಮೂರನೇ ರಾಷ್ಟ್ರವಾಗಲಿದೆ
0: ಸಾಧ್ಯತೆಗಳಿದೆ. 2047 ಗೊತ್ತಿದೆ ಅಲ್ವಾ ಸರ್, ನಮ್ಮ ಭಾರತ ಸ್ವತಂತ್ರ ಗಳಿಸ್ಕೊಂಡು ಒಂದು ಶತಮಾನ 100 ವರ್ಷಗಳ ಒಂದು ಸವಿ ನೆನಪು ಆಗೋಷ್ಟರಲ್ಲಿ ಇದು ನಮ್ಮ ಭಾರತವೂ ಸಹ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದೆ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದ್ರೆ, ಅನುಷ್ಠಾನಗೊಳಿಸಿದ್ರೆ ನಿಜವಾದ ಫಲಾನುಭವಿಗಳಿಗೆ, ಅದು ಯಾರ್ಯಾರ ಸಲುವಾಗಿ ನೀತಿ ನಿಯಮಗಳನ್ನ ಕಾನೂನುಗಳನ್ನ ಯೋಜನೆ ಕಾರ್ಯಕ್ರಮ ಕೊಂಡಿದಾರೋ ಅವರಿಗೆ ನೇರವಾಗಿ ತಲುಪುವಂತೆ ಮಾಡಿದ್ರೆ ಬಹುಶಃ ಈ ಕನಸು ನನಸಾಗತ್ತೆ.
1: ಇದರ ಮೂಲಕ ಬಡತನ ನಿರ್ಮೂಲನೆ ಕೂಡ ಒಂದು ಆದ್ಯತೆಯಾಗಿತ್ತು ಸರ್ಕಾರಕ್ಕೆ, ಒಂದು ಸವಾಲಾಗಿತ್ತು, ಆದ್ಯತೆಯಾಗಿ ಅದನ್ನು ತಗೊಂಡು ಇವತ್ತು ಬಡತನ ರೇಖೆಯಿಂದ ಮುಖ್ಯವಾಹಿನಿಗೆ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ.
0: ಹೌದು ಸರ್, ಹೌದು,
1: ನಿಜವಾಗ್ಲೂ ಕೂಡ ಅದೊಂದು ಹೆಗ್ಗಳಿಕೆ ವಿಚಾರ.
0: ಹೌದು ಸರ್,
1: ಆರ್ಥಿಕ ಅಭಿವೃದ್ಧಿ ಈ ಒಂದು ತೀರಾ ಬಡತನದಲ್ಲಿರತಕ್ಕಂಥ ಅಥವಾ
0: ಬಡತನ
1: ಗುಂಪಿನಲ್ಲಿರತಕ್ಕಂಥ ಜನರ ಬದುಕಿನಲ್ಲೂ ಕೂಡ ಆರ್ಥಿಕ ಸಬಲೀಕರಣವನ್ನ ತರಬೇಕು.
0: ಹೌದು ಸರ್,
1: ಸರ್ಕಾರ ಅದಕ್ಕೆ ಆದ್ಯತೆಯನ್ನ ಕೊಡ್ತು.
0: ನಿಜ ಸರ್,
1: ಮುಖ್ಯವಾಗಿ ನಾರಿ ಶಕ್ತಿ
0: ಎನ್ನುವುದು ಹೆಣ್ಮಕ್ಳು, ಯಾಕಂದ್ರೆ ನಮ್ಮಲ್ಲಿ ನಮ್ಮೆಲ್ಲ ಗಾಂಧೀಜಿಯಿಂದ ಅಂಬೇಡ್ಕರ್ ಆದಿಯಾಗಿ ನಮ್ಮಲ್ಲಿ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಲಿಂಗತ್ವ ಸಮಾನತೆ ಅಥವಾ ಸಮತಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಎಲ್ಲ ಒಂದ್ ನೈಜ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ದಿಸೆಯಲ್ಲಿ ನಾರಿ ಶಕ್ತಿಯ ಅಭಿವೃದ್ಧಿಗೆ ಮಹಿಳೆಯರ ಸಬಲೀಕರಣದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಸರ್. ಅದು ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಕಳಿಗನ್ನ ಸ್ವಾವಲಂಬನೆಗೊಳಿಸುವಂತದ್ದು. ಹೇಗೆ? ಉದ್ಯೋಗಾವಕಾಶಗಳು, ಸ್ವಯಂ ಉದ್ಯೋಗ, ಹಣಕಾಸಿನ ಸೇವೆಗಳಿಗೆ ಅವ್ರಿಗೆ ಪ್ರವೇಶಾಧಿಕಾರ, ಅವರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ. ಹೌದು ಸರ್, ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಮುದ್ರಾ ಯೋಜನೆ. ಮುದ್ರಾ ಯೋಜನೆಯಲ್ಲಿ 68% ಸಾಲ ಸೌಲಭ್ಯಗಳನ್ನ ನಮ್ಮಲ್ಲಿ ಹೆಣ್ಮಕ್ಳು ಪಡ್ಕೊಂಡಿರೋದು ಒಂದು ವಿಶೇಷವಾದ ಅಂಶ. ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಎಲ್ಲಾ ಮಹಿಳೆಯರು, ವಿಶೇಷವಾಗಿ ಸಾಮಾಜಿಕ ಮತ್ತೆ ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದೊಟ್ಟಿಗೆ ನಮ್ಮಲ್ಲಿ ಯಾರ ನಮ್ಮ ಅಲ್ಪಸಂಖ್ಯಾತ ಇರಬಹುದು, ಎಲ್ಲ ಆದಿವಾಸಿಗಳು ಎಲ್ಲರೂ ಸಹ ಒಳಗೊಂಡು ಈ ಮೂಲಕ ಅವ್ರಿಗೆ ಸಾಲ ಸೌಲಭ್ಯಗಳನ್ನ ಕೊಡುವಂತದ್ದು.

0: ಜೊತೆಗೆ ನಮ್ಮಲ್ಲಿ ಉದ್ಯಮಗಳಿಗೆ 10 ಲಕ್ಷದಿಂದ 1 ಕೋಟಿ ಅವರಿಗೆ ಸಾಲ ಕೊಡ್ತಾ ಇದೆ ಸರ್. ಮಹಿಳೆಯರಿಗೆ ಮತ್ತೆ ನಮ್ಮಲ್ಲಿ SC ST ಯಾರು ಉದ್ಯಮಿಗಳಿದ್ದಾರೋ ಇವರೊಳಗೆ ನಮ್ಮ ಸರ್ಕಾರ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನ ಕೊಡ್ತಾ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ. ಅದರ ಜೊತೆಗೆ ಹೊಸ ಹೊಸ ಉದ್ಯಮಗಳನ್ನ ಸ್ಟಾರ್ಟ್ಅಪ್ ಮಾಡೋದು ಹೆಚ್ಚೆಚ್ಚಾಗಿ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇರ್ಬೋದು ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇರ್ಬೋದು, ಈ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇವುಗಳ ಮೂಲಕ ಅವ್ರಿಗೆ ನೇರವಾಗಿ ಹಣದ ನೆರವು ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು, ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಅವನ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಹೌದು ಮಾರುಕಟ್ಟೆ ಸೌಲಭ್ಯ, ಮತ್ತೆ ಸರ್ಕಾರವೇ ನೇರವಾಗಿ ಖರೀದಿಯಲ್ಲಿ ಮುಖ್ಯ ಪಾತ್ರ ವಹಿಸುವಂತದ್ದು. ಹೀಗೆ ಲಕ್ಷಾಂತರ ಮಹಿಳೆಯರು ತಮ್ಮದೇ ಸ್ವಂತ ಆದಾಯ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಆರ್ಥಿಕ ಸ್ವಾವಲಂಬನೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ. ನೋಡಿ, ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ದೊರೆಯುವ ಸೌಲಭ್ಯಗಳನ್ನ ಬಳಸಿಕೊಂಡು ಬಹಳ ವೇಗವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗ್ತಿದ್ದಾರೆ. ಇದು ಖುಷಿಯ ಸಂಗತಿ ಸರ್. ವಿಶೇಷವಾಗಿ ಉಜ್ವಲ ಯೋಜನೆ ನಾವು ಹೇಳಿದ ಬಡ ಹೆಣ್ಮಕ್ಳು, ನಮ್ಮೆಲ್ಲ ಒಂದ್ ಕಡೆ ಹಳ್ಳಿಗಳಲ್ಲಿ ಆರೋಗ್ಯ ಅಥವಾ ಕಣ್ಣಿನ ಸಮಸ್ಯೆ, ಸಾಕಷ್ಟು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನ ನಳಿತಾ ಇದ್ರು. ಸೊ ಈ ಮೂಲಕ ನಮ್ಮಲ್ಲಿ ಬಡ ಮಹಿಳೆಯರಿಗೆ ಉಚಿತ LPG ಸಂಪರ್ಕ ಇರ್ಬೋದು, ಅಥವಾ ಅವರಿಗೆ ಜನ್ಧನ್ ಯೋಜನೆ, ಇಲ್ಲೂ ಮಹಿಳೆಯರಿಗೆ ಅವ್ರ ಖಾತೆಗೆ ತೆರೆಯುವಿಕೆ, ನೇರವಾಗಿ ಅವರ ಖಾತೆಗೆ ಹಣ ವರ್ಗಾವಣೆ ಇರ್ಬೋದು, ಈ ಮೂಲಕ ಅವ್ರ ಸ್ವಾವಲಂಬನೆ ಗಳಿಸುವಂತದ್ದು.
1: 12 ವರ್ಷಗಳ ಕೇಂದ್ರ ಸರ್ಕಾರದ ಪಯಣದಲ್ಲಿ ಏನೆಲ್ಲ ಮುಖ್ಯವಾದಂತ ಮೈಲುಗಲ್ಲುಗಳಾಗಿದೆ ಮತ್ತು ಎಷ್ಟು ಪ್ರಗತಿಯಾಗಿದೆ, ಮುಂದೆ ಏನಾಗಬೇಕು, ಮುಂದೆ ಹೋಗ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಗುರಿಯನ್ನು ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ, ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪರವಾಗಿ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್.
0: ತಾವು ನನ್ನನ್ನು ಆಹ್ವಾನಿಸಿ ಇದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟದಕ್ಕೆ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ ಸರ್ಕಾರಿ ಪದವಿ ಕಾಲೇಜು ತ್ಯಾಮಗೊಂಡ್ಲು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಸಮಯ
4: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 10 ಗಂಟೆ. ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುಗಾರಿಕೆ, KV ನಾರಾಯಣಸ್ವಾಮಿ ಅವರಿಂದ.

ಪರಮಪೂಷಂ ಧರಿಗ ಪರಮ ಪುರುಷ ಮಗರಿ ಧರಿ ಧರಿಗ ಮತ್ತ

ಶ್ರೋತೃ ಬಾಂಧವರೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುಗಾರಿಕೆ ಕೆವಿ ನಾರಾಯಣಸ್ವಾಮಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz, ಸಮಯ 10:29.

0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಚಿತ್ರಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಜೇಶ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಯಶವಂತ್ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ಮನೀಶ್ ಶರ್ಮಾ.

ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಬಂಧನ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಸಂಗೀತ ಸಂಯೋಜನೆ ಎಂ ಅರಂಗರಾವ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ರಂಗನಾಯಕಿ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಜಯ ಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟಿದ್ದಾರೆ ಎಂ ರಂಗರಾವ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃ ಬಾಂಧವರು, ನೀವು ಕೊಡ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು FM ಕೇಂದ್ರ ಕಂಪನಾಂಕ 102.1 ಮೆಗಾಹೆರ್ಟ್ಸ್ಗಳ ಮೇಲೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ರಾಘವೇಂದ್ರ ರಾಜಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಯನ್ನು. ಚಿ ಉದಯಶಂಕರ್ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ಉಪೇಂದ್ರ ಕುಮಾರ್.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಗಂಗಾ ಯಮುನಾ ಚಿತ್ರದ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತವಿದೆ.

ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು, ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿರುವಂತಹ ಈ ಹಾಡು ಶೃಂಗಾರ ಕಾವ್ಯ ಚಿತ್ರದ ಗೀತೆ.

ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಧ್ರುವತಾರೆ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಶ್ರೋತೃ ಬಾಂಧವರೇ, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 11:05, ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: and the two countries have always stood by each other in times of need. In his opening remarks during a meeting with his Nepalese counterpart, Shishir Khanal, in New Delhi this evening, Dr. Jaishankar said India and Nepal share a very special relationship. The External Affairs Minister said the bilateral ties have steadily developed in areas like trade, commerce, investments, energy, development, cooperation, education, disaster response, and culture. Mr. Khanal said India is Nepal's most important partner and Nepal has placed highest priority to India. He said Nepal and India are not merely two countries but stakeholders of a proud ancient civilization. He thanked India for fuel and fertilizer supply amid the West Asia crisis. Tensions across West Asia escalated sharply on Saturday after Iran launched ballistic missiles toward United States military facilities in Kuwait and Bahrain, prompting a coordinated air defense response by Gulf states and American forces. According to the U.S. Central Command, Iran fired seven ballistic missiles following U.S. strikes on Iranian coastal surveillance and radar installations at Keshm Island and Goruk near the Strait of Hormuz. Initial assessments indicated that six missiles were intercepted while a seventh failed to reach its target. There were no immediate reports of casualties among U.S. personnel. In tennis, Russian eight-seeded Mira Andreeva won her maiden Grand Slam title after getting the better of Maya Szwalanski of Poland in straight sets in the women's singles final of the French Open. And that is the end of this news bulletin.
1: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 11:10. ನಮ್ಮ ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಗಲಿದೆ. ಇನ್ನು 6:30 ರಾಜ್ಯವ್ಯಾಪಿಯಲ್ಲಿ ಚಿಂತನ ಮೂಡಿಬರಲಿದೆ. ನರೇಂದ್ರ ರಾವ್ ಡೇಬ್ಲಾ ದೇಶಭಕ್ತಿ ಗೀತೆ ಕೇಳುವರಿ. 6:35 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. ಇನ್ನು 7:15 ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಾಮ್. 7:45 ಚಿತ್ರಗೀತೆಗಳನ್ನು ಆಲಿಸಬಹುದು. 8:30 ಸಾಹಿತ್ಯ ಸಂಪುಟ ವಿಶೇಷ ಕಾವ್ಯ, ಈ ಕುರಿತು ಸಂಕ್ಷಿಪ್ತ ಪರಿಚಯ ಹಾಗೂ ಕವಿ ಶರಣರೆಡ್ಡಿ ಕೋಡ್ಲಾ ಅವರ ಸ್ವರಚಿತ ಕವನ ವಾಚನ. ಪ್ರಸ್ತುತಿ ಡಾಕ್ಟರ್ ಬಿ ವಿ ವಿಜಯರಾಜೇಂದ್ರ. 9:05 ವಚನ ಗಾಯನ. 9:30 ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಕರೆ ನಿಮಗೊಂದು ಗೀತೆ ಪ್ರಸಾರವಾಗಲಿದೆ. ಇನ್ನು 8:05 ಶಿಕ್ಷಣ ಅಂದು